0: ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ಇನ್ನೊಂದೇ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
1: ಅಲ್ವಾ. ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು. ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರಾಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
0: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
1: ಓಹೋ.
0: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ ಗಳನ್ನ ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
1: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವಾಗ ಯಾರು ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸುವ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ನನಗೇನು ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದ್ರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ ಹೋಗ್ಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
4: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ?
6: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು

0: ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900012822
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. ಕೊಡಗು ಜಿಲ್ಲೆ ಕುಶಾಲನಗರ ವ್ಯಾಪ್ತಿಯಲ್ಲಿ ಒಂದು ಅಲ್ಪಸಂಖ್ಯಾತರ ಮಹಿಳಾ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಲು ಪ್ರತಿ ಕೊಠಡಿಗೆ 180 ಸಂಖ್ಯಾಬಲದ, ಅಂದರೆ ಪ್ರತಿ ವಿಭಾಗಕ್ಕೆ 60 ಸಂಖ್ಯಾಬಲದೊಂದಿಗೆ ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಲಾ ವಿಭಾಗ ವಿಷಯಗಳಿಗೆ ಅನುಗುಣವಾಗಿ ಸುಮಾರು 10-12 ಕೊಠಡಿಗಳನ್ನೊಳಗೊಂಡ ಸುಸಜ್ಜಿತವಾದ ಬಾಡಿಗೆ ಕಟ್ಟಡವು ಬೇಕಾಗಿದ್ದು, ಈ ಕಟ್ಟಡವು ಮೂಲಭೂತ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ, ವಿದ್ಯುತ್ ಸರಬರಾಜು, ಪಾರ್ಕಿಂಗ್ ವ್ಯವಸ್ಥೆ, ಲ್ಯಾಬ್, ಗ್ರಂಥಾಲಯ, ಕಂಪ್ಯೂಟರ್ ಸೌಲಭ್ಯ ಹಾಗೂ ಇತರೆ ಸಂಗ್ರಹಕ್ಕೆ ಪ್ರತ್ಯೇಕವಾದ ಸ್ಥಳಾವಕಾಶ, ಸೂಕ್ತವಾದ ಗಾಳಿ ಬೆಳಕು ಹೊಂದಿರಬೇಕು ಹಾಗೂ ಕಟ್ಟಡಕ್ಕೆ ಸುರಕ್ಷಿತ ಅರ್ಥಿಂಗ್ ಇರಬೇಕು. ಕಟ್ಟಡವು ವಿದ್ಯುತ್ ಕಂಬಗಳಿಂದ ಸೂಕ್ತವಾದ ಅಂತರದಲ್ಲಿರಬೇಕು ಹಾಗೂ ಕಟ್ಟಡವು ವಿದ್ಯುತ್ ತಂತಿಗಳಿಂದ ಸುರಕ್ಷತೆಯನ್ನು ಕಾಯ್ದುಕೊಂಡಿರಬೇಕು. ನಿಷೇಧಿತ ಹಾಗೂ ವ್ಯಸನ ಪದಾರ್ಥಗಳಿಂದ ಮುಕ್ತವಾದ ಸ್ಥಳದಲ್ಲಿರಬೇಕು. ಕಟ್ಟಡವು ಬಸ್ ನಿಲ್ದಾಣಕ್ಕೆ ಹತ್ತಿರದಲ್ಲಿದ್ದು ಕಟ್ಟಡದ ಮಾಲೀಕರು ಟೈಟಲ್ ಡೀಡನ್ನು ಹೊಂದಿರಬೇಕು. ಆಸಕ್ತಿಯುಳ್ಳ ಕಟ್ಟಡ ಮಾಲೀಕರು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222525, ಮೊಬೈಲ್ ಸಂಖ್ಯೆ 9972171266 ಅಥವಾ 9972799091.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆರ್ಥಿಕ ವಿಷಯಿಕಯಾ ಮಂತ್ರಿ ಪರಿಷದ ಸಮಿತ್ಯಾ ಅಸ್ಮೈ ವಿಪಣನ ಸತ್ರಾಯ ಚತುರ್ದಶ ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿ ಸಭಾ ಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ लाभप्रदम मूल्यम सुनिश्चितम भविष्यति इति.
2: खरीफ के लिए जो फैसला लिया गया उसमें जितने भी खरीफ के क्रॉप्स हैं उन सब में कॉस्ट प्लस 50% या 50 से अधिक टोटल 2,60,000 करोड़ रुपए किसानों को पे आउट जाएगा इस पूरे फैसले से. और इस साल का एनुअल खरीफ प्रोक्योरमेंट होगा 824 लाख मेट्रिक टन LMT.
1: अस्य सत्रस्य विपणन कालाय ग्रैष्मिक सस्यानां न्यूनतम समर्थन मूल्यानां वृद्धिं स्वीकृत्य नवदेहल्यां केंद्रीय मंत्रिसभायाः निर्णयः देशे कोटिशः खाद्य प्रदायकेभ्यः सोत्पादानां उचितं लाभप्रदञ्च मूल्यं प्राप्नुयात् इति सुनिश्चितं करिष्यति इति प्रधानमन्त्रिणा नरेन्द्र मोदिना उक्तम्. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಸ್ತನಾದಾರಭ್ಯ ಅಸ್ಯ ಮಾಸಸ್ಯ 20 ದಿನಾಂಕಪರ್ಯಂತಂ UAE, ನೆದರ್ಲೆಂಡ್, ಸ್ವೀಡನ್, ನಾರ್ವೆ, ಇಟಲಿ ಇತ್ಯೇತೇಷಾಂ ದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಸಚಿವಃ CB ಜಾರ್ಜಃ ಸೂಚಿತವಾನ್ ಯತ್ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ಪ್ರಥಮಪಾದೆ ಶ್ರೀಮೋದಿ UAE ಅಧ್ಯಕ್ಷಂ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ.

0: ಸಮಯ ಸರಿಯಾಗಿ 7:02. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನನ್ಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
7: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
8: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
6: ನಮ್ಮ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ

0: ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಇ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ದಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022ರ ಫೆಬ್ರವರಿ 5ರಂದು ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಗಳಿಗೆ 17,68,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20%ಯಷ್ಟಿದ್ದು ಬಾಲಕಿಯರು ಶೇಕಡಾ 88.86%ರಷ್ಟು ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%ರಷ್ಟಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆ

ಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 7:15:49. ಇದೀಗ ಬಂದ ನಿಧನ ಸುದ್ದಿ. ಚೆನ್ನೈನ ಕೋಟೆ ಗ್ರಾಮದ ಗಣೇಶ್ ಅವರ ತಾಯಿ ಹೆಚ್ಎಸ್ ವೆಂಕಟಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 83 ವರ್ಷ ಪ್ರಾಯದ ಹೆಚ್ಎಸ್ ವೆಂಕಟಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಗ್ರ್ಯಾಂಡ್ ಪ್ರಿನ್ಸ್ ವ್ಯಾಲಿ, ಮಡಿಕೇರಿ.
5: ಫೋನ್ 2255571.
6: ಬೇಗೂರು ಗ್ರಾಮ ಅರಮನ ಮಾಡವಕ ಕಾರಣ ಶ್ರೀ ಮಾರಿದುರ್ಗಿ ದೇವಸ್ಥಾನದಲ್ಲಿ ಕಾಲತ್ರ ನಮ್ಮೆ ಇದೇ 15 ಬೊಳ್ಳೆ ಅಚಪಾಲಕ 9 ಇಂಜ ಮಜ್ಜನ ದಂಡನೆ ಗಂಟೆ ಕೆತ್ತನೆ ನಡಪ ಮಜ್ಜನ ಕೂಳದಾನ ಉಂಡು ಭಕ್ತ ಮಾಜನೆಲ್ಲ ಬಂತು ಅವಳ ಆಶ್ರದ ಪಡೆದು ಅರಮನ ಮಾಡಾವಕ ಕಾರ ಕಟ್ಟಿತು.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0%.

0: ಇಂಟ್ರೆಸ್ಟ್ ಜೀರೋ ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಕೊಡವ ಭಾಷಿಕ ಸಮುದಾಯ ಕೂಡತರ ಅದರಲ್ಲಿ ಇದೇ ಆದ್ಯವಾಯಿತು. 21 ಕೊಡವ ಭಾಷಿಕ ಜನಾಂಗದ ಒತ್ತೋರ್ ಮೇರ ಆದ್ಯ ಕಳಿನಮ್ಮ ಇದೇ ಮೇ 4 15-16 ಪಿಂಜ 14 ಮೂರ್ನಾಡು ವಿದ್ಯಾಸಂಸ್ಥೆರ ಬಾಚೆಟ್ಟಿದ ಲಾಲು ಮುದ್ದಯ್ಯ ಕಳಿಪನ ಮುಲ್ನಡ್ಪ. ಈ ಕಳಿನ ಮೇಲೆ ಟೆನ್ನಿಸ್ ಬಾಲ್, ಕ್ರಿಕೆಟ್, ಆಮಕ್ಕ ಪೊಮ್ಮಕ್ಕ ಕೇರ್ಬಲಿ, ಮ್ಯಾರಥಾನ್ ಪೈಪೋಟಿ ಇಪ್ಪ. ಅದಲ್ಲದೆ ಮುಂದ ನಾಳು ಜನಾಂಗದ ಸಂಸ್ಕೃತಿ ಗೊತ್ತ ಮಾಲಮಠ ಪಳೆಯ ಜನಪದ ಪರಿಕರ ಕೂಡ ನನಗೆ ಕೊಡಗಿನ ಇತಿಹಾಸ ಸಾರ್ವನದ ಪುಸ್ತಕ ಪ್ರದರ್ಶನ ಇಪ್ಪ. 14-14 ನಡಪ ಮ್ಯಾರಥಾನ್ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಗಳು ಮುಖ್ಯಮಂತ್ರಿ ಕಾನೂನು ಸಲಹೆಗಾರಗಳು ಅನಂತ ಶ್ರೀ ಅಜ್ಜಿಕುಟ್ಟಿರ ಪೊನ್ನಣ್ಣ ಪಿಂಜ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷಗಳಾದ ಶ್ರೀ ಚಪ್ಪುಟಿರ ಅರುಣ್ ಮಾಚಯ್ಯ ಅಯ್ಯಂಗ ಚಾಲನೆ ಕೊಡಪ. ಅಕಿರಿ ಸಮಾರಂಭಕ್ಕ ಸಂಸದಗಳಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೊಡಗರ ಮೇಲ್ಮನೆಗೆ ಮಂತ್ರಿ ಶ್ರೀ ಎನ್ ಎಸ್ ಬೋಸರಾಜು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತನಗೌಡ, ವಿಧಾನ ಪರಿಷತ್ ಸದಸ್ಯಗಳಾದ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಕೂಡ ನನಗೆ ಕನಪಟ್ಟವು ಬೆಂದುವಳಾಯಿತು ಬಪ್ಪದುಂಡು. ಈ ನೆರತ್ ಪಲತರ ಕೋವಲು ಸಾಧನೆ ಮಾಡಿದ 21 ಕೊಡವ ಭಾಷಿಕ ಜನಾಂಗದ ಸಾಧಕಂಗಕ್ಕೆ ತಮ್ಮಾನ ಮಾಡಿದ ಗೌರವ ಒಪ್ಪಿಡುವುದುಂಡು. ಮೂರು ದಿನ ನಡಪ ಈ ಆದ್ಯ ಕಲಿದಮ್ಮೆಕ್ ಎಲ್ಲ ಕೊಡವ ಭಾಷಿಕ ಜನಾಂಗಕರ ಸಂಸಾರೋಡ ಸಾರಡಂಗ ಬಾರಡಂಗ ಬಂತು ಕೂಡಿ ಅಡಿತು ಕಳಿಕೂಡತ್ನ ಅಂದೋಡ ಕೈಪಕ್ಕೆ ಸಹಕಾರ ತರೊಂದು ಕೂಟದ ಅಧ್ಯಕ್ಷ ಮೇಚಿರ ಡಾಕ್ಟರ್ ಸುಭಾಷ್ ನಾಣಯ್ಯ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಡಿತು.
5: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು 18 ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ಬಿಂಬಶುದ್ದಿ, ಕಲಶ ಪೂಜೆ, ಕಲಶಾಭಿಷೇಕ, ವಿವಿಧ ಹೋಮಗಳು, ರಾತ್ರಿ ಅಂಕುರ ಪೂಜೆ ಹಾಗೂ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಗುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ತ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
10: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
9: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
11: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
12: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
13: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿ ಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
15: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವಿಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ ನಲ್ಲೇ ಸಿಗಲಿದೆ.
14: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
15: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ ನಲ್ಲೇ ತರಿಸಿಕೊಳ್ಳಲಾಗುವುದು.
14: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
16: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.

0: ಎಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್ ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723111 ಅಥವಾ 9845866528.
6: ನೀವು ಬನ್ನಿ.
7: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16 ಮತ್ತು 17 ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17 ಸಂಜೆ 3 ಗಂಟೆಯಿಂದ ಸಮಾರೋಪ ಸಮಾರಂಭ, 2 ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ. ನಾಪುಕ್ರ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಮಾಸಿಕ ಬೊಳ್ಳಾಟ 15 ನಾಳೆ ಶುಕ್ರವಾರ ಶ್ರೀಮತಿ ಶ್ರೀ ಚರುಮಂದಂಡ ಪ್ರೀತಿ ಗಣಪತಿ ಅವರು ನಡೆಸಿಕೊಡಲಿದ್ದಾರೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮಡಿಕೇರಿ ತಾಲೂಕು ಮರಗೋಡು ಗ್ರಾಮತ್ಲುಳ್ಳ ಐಮ್ಮಂಡ ಒಕ್ಕಡ ಶ್ರೀ ಅಮ್ಮನೂರು ದೇವಡ ಕಾಲ್ತರ ನಮ್ಮೆ ಇದೇ ಪದ್ನಂಜಾಂಗ ಬೊಳ್ಳ್ಯಾಚ ನಡ್ಪ ಒಕ್ಕಕಾರ ಊರುಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಬಂತು ದೇವಡ ಆಶ್ರದ ಪಡೆದು ಐಮ್ಮಂಡ ಒಕ್ಕತ್ರ ಆಡಳಿತ ಮಂಡಳಿ ಕಾರ ಪಿಂಜ ಒಕ್ಕಕಾರ ಕಟ್ಟಣಿತ.
8: ಕೊಡಗು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ

0: ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
1: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
5: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
6: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ 2281298. ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡುತ್ತಾರೆ ಬೊಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ.

ಶ್ರೋತೃಗಳೇ, ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಗಾಯಕರು ಶಿವಮೊಗ್ಗ ಸುಬ್ಬಣ್ಣ,

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ.

0: ಎರಡನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ 2 ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಗುಡ್ಡೆ ಹೊಸೂರು ಗ್ರಾಮದ ಬೊಳ್ಳೂರು ನಿವಾಸಿ ಮೇಲ್ಚೊಂಬು ಬಾಲಕೃಷ್ಣ ಅವರ ಪತ್ನಿ ಮೀನಾಕ್ಷಿ ಅವರು ನಿನ್ನೆ ನಿಧನರಾದರು. 63 ವರ್ಷ ಪ್ರಾಯದ ಮೇಲ್ಚೊಂಬು ಮೀನಾಕ್ಷಿ ಅವರ ತವರು ಮನೆ ಹಾಲೇರಿ ಪಾಣತ್ತಲೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯೊಳಗೆ ಗುಡ್ಡೆ ಹೊಸೂರಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೆನ್ನಯ್ಯನಕೋಟೆ ಗ್ರಾಮದ ಗಣೇಶ್ ಅವರ ತಾಯಿ ಹೆಚ್ಎಸ್ ವೆಂಕಟಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 83 ವರ್ಷ ಪ್ರಾಯದ ಹೆಚ್ಎಸ್ ವೆಂಕಟಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲನಾಡು ತಾವೂರು ಗ್ರಾಮದ ಕೂಡಕಂಡಿ ದಿವಂಗತ ತಮ್ಮಯ್ಯನವರ ಪತ್ನಿ ಮುತ್ತಮ್ಮ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 95 ವರ್ಷ ಪ್ರಾಯದ ಕೂಡಕಂಡಿ ಮುತ್ತಮ್ಮ ಅವರ ತವರು ಮನೆ ತೊತ್ತಿಯನ ಕೋರಂಗಾಲ ಅಂತ್ಯಕ್ರಿಯೆ ಮೃತರ ಸ್ವಗೃಹದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯ ನಂತರ ನಡೆಯಲಿದೆ. ಹರಿಹರ ಗ್ರಾಮದ ದಿವಂಗತ ದಾಸಪ್ಪನವರ ಮಗ ವೆಂಕಟೇಶ್ ಅವರು ನಿನ್ನೆ ನಿಧನರಾಗಿದ್ದಾರೆ. 63 ವರ್ಷ ಪ್ರಾಯದ ನಿವೃತ್ತ ಪೋಸ್ಟ್ ಮಾಸ್ಟರ್ ವಿಡಿ ವೆಂಕಟೇಶ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ. ಬೆಳ್ಳೂರು ಕರಳನ ದುಗ್ಗಂಡ ಪೌತಿ ಉತ್ತಯಂಡ ಪೊಣ್ಣು ಕಾಮುಣಿ ಅಯ್ಯಂಗ ನಿನ್ನಾಂದು ಬೈಟು ಮರಣಪಟ್ಟಿತು. 90 ದಂಡು ಬೈತರ ದುಗ್ಗಂಡ ಕಾಮುಣಿ ಅಯ್ಯಂಗಡ ತಾಮನೆ ಅಮ್ಮನಂಡ ಆಕೇರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೆ ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಕುಂಜಿಲಕೇರಿ ಕರಳನ ಕೂತಂಡ ಅರುಣ್ ಮಾಚಯ್ಯ ಅಯ್ಯಂಗ ನಿನ್ನಾಂದು ಬೈಟು ಮರಣಪಟ್ಟಿತು. 60 ದಂಡು ಬೈತರ ಕೂತಂಡ ಅರುಣ್ ಮಾಚಯ್ಯ ಅಯ್ಯಂಡ ಆಕೇರಿ ಕಾರ್ಯ ಕುಂಜಿಲಕೇರಿ ಕೂತಂಡ ಒಕ್ಕತೋಟಂಗಳತ್ತು ಇಂದು ಮಜ್ಜಣತರ ಮೀದ ನಡಪ. ಕಕ್ಕಬ್ಬೆ ಯವಕಪಾಡಿ ಗ್ರಾಮತರ ಪಾಡೆಯಂಡ ಗಣೇಶ್ ಅಯ್ಯಂಗ ನೀನಾಂದು ಮರಣಪಟ್ಟಿತು. 60 ದಂಡು ಬೈತರ ಪಾಡೆಯಂಡ ಗಣೇಶ್ ಅಯ್ಯಂಗಡ ಆಕೇರಿ ಕಾರ್ಯ ಇಂದು ಮಜ್ಜಣ ஒன்றரை கண்டிக்கு எங்கட சொந்த மனையில நடப்பா.
5: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ

0: ಮಾತ್ರ. ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ನೆಕ್ಸಾ
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
4: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
0: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.

0: ರೋಡ್ ಮಡಿಕೇರಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
3: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿ ಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
5: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
6: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಎಲ್ಲಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ.
6: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900092
5: ಆರ್ 9606084066.
1: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 chairs 16,990 ರೂಪಾಯಿಗೆ.
5: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
0: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
5: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
9: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
10: ಬಿಂದು ಪ್ರೀಮಿಯಂ ನೋಡಿದ್ಯಾ?
9: ಇಲ್ಲ, ಯಾಕೆ?
10: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
11: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
10: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
11: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
12: ಅಮ್ಮತ್ತಿ ಶ್ರೀ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕೋತ್ಸವ ಇದೇ 15ರಂದು ಶುಕ್ರವಾರ ನಡೆಯಲಿದೆ. ಬೆಳಿಗ್ಗೆ ಅಲಂಕಾರ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯ, ಅಪರಾಹ್ನ 3:30 ತೆರೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
13: ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ, ಇಲ್ಲಿ 2026 ಹಾಗೂ 27ನೇ ಸಾಲಿಗೆ LKGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
1: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.

0: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡ ಮಮತಾಜಿನ ಕೇಂದ್ರ ಸರ್ಕಾರ ಎನ್ಎಫ್ಎಸ್ಎರ ಅಡಿಲ್ ದಂಡಾಯಿರ್ತ ಇರುವತ್ತಾರು ಮೇ ಪಿಂಗ ಜೂನ್ ತಿಂಗ ತರತೀನಿಕ್ಕೆ ಸಂಬಂಧಪಟ್ಟ ವಸ್ತುನ ಮುಪ್ಪಡೆ ಆಯ್ತು ಮೇಲು ಕೊಡುಪನಕ್ಕೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡ್ತಿತ್ತು. ರಾಷ್ಟೀಯ ಭದ್ರತಾ ಕಾಯ್ದರ ಪ್ರಕಾರ ಮೇ ಪಿಂಗ ಜೂನ್ ತಿಂಗತರ ತೀನಿ ಧಾನ್ಯತನ ಒಕ್ಕಚ್ಚೈ ತಿಂಗತ್ ಪಡೆದವಕ್ಕೆ ಫಲಾಭವಿಯಡಲಿಂಜ ಬಯೋಮೆಟ್ರಿಕ್ ಪಡೆದವ ಅವಕಾಶತನ ಮಾಡಿತ್ತು. ಇದನ್ನು ಕೊಡ್ತಿತ್ತು ದಂಡ ತಿಂಗತರ ಅಕ್ಕಿನ ಪಡೆದವಕ್ಕೆ ಜಿಲ್ಲೆರ ಎಲ್ಲ ಪಡಿತರ ಚಿಟ್ಟಿತಾರಂಕ ಅರಿಚಿಟ್ಟಿತ್ತು. ಈ ಯೋಜನೆ ನಡಲು ಕೊಡ್ತ ಅಕ್ಕಿನ ಪಣಕಾಯಿತು ಪಡಿತರ ಚಿಟ್ಟಿದಾರಂಗ ಮಾರುವುದು ಕಂಡು ಬಂದಕ್ಕ ದಂಡ ಇಟ್ಟಿತ್ತು ಕ್ರಮ ಇಡ್ತವ ಅಂದು ಆಹಾರ ನಾಗರಿಕ ಸರಬರಾಜು ಪಿಂಜ ಗ್ರಾಹಕಾಂಗಡ ವ್ಯವಹಾರಗಳ ಇಲಾಖೆರ ಉಪನಿರ್ದೇಶಕಗಳನ್ನ ಭೀಮರಾಯ ಅರಿಚಿಟ್ಟಿತ್ತು. ದಂಡಾರ್ಥ ಇರುವತ್ತಾರು ಎಸ್ಎಸ್ಎಲ್ಸಿ ಪರೀಕ್ಷೆ ದಂಡ ಇದೇ ನಾಳಂಕೆ 18 ಲಿಂಜ 25 ಅಂಗತ್ತನೆ ಮಡಿಕೇರಿ ಸೋಮಾರಪೇಟೆ ಕುಶಾಲನಗರ ಪಿಂಜ ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಪರೀಕ್ಷಾ ಕೇಂದ್ರ ನಡಪ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ದಂಡಾರ್ಥ 23 ಕಲಂ 163 ಅಡಿಲ್ ಪರೀಕ್ಷೆ ನಡಪ ಕೇಂದ್ರ ತರ ಸುತ್ತ 200 ಮೀಟರ್ ವ್ಯಾಪ್ತಿನ ನಿರ್ಬಂಧಿತ ಜಾಗ ಅಂದು ಜಿಲ್ಲಾಧಿಕಾರಿ ಘೋಷಣೆ ಮಾಡಿತ್ತು ಆದೇಶ ಪರಿಚಿಟ್ಟಿತು. ಈ ವ್ಯಾಪ್ತಿಗೂ ಅಡಂಗುವ ಎಲ್ಲ ಜೆರಾಕ್ಸ್ ಅಂಗಡಿ ಪಿನ್ನ ಸೈಬರ್ ಸೆಂಟರ್ನ ಮುಚ್ಚುವಕ್ಕೆ ಆದೇಶ ಮಾಡಿತ್ತು. ಈ ಆದೇಶ ಪರೀಕ್ಷೆ ನಡಪ ದಿನತರಂದು ಪೊಲಾಕ 9 ಗಂಟೆಲಿಂಜ 25 ಗಂಟೆಗತ್ತನೆ ಮಾತ್ರ ಇಪ್ಪ ಅಂದು ಜಿಲ್ಲಾಧಿಕಾರಿಯವು ಅರಿಚಿಟ್ಟಿತು. ಕೊಡವ ಭಾಷಿಕ ಸಮುದಾಯತರ ಕೂಟತರ ಆದ ನೆಲೆ 21 ಕೊಡವ ಭಾಷಿಕ ಜನಾಂಗತರ ನಡುವೆ ಕಳಿ ಕೂಟತನ ಇದೇ ನಾಳಂಕೆ 15, 16, 17 ಏರ್ಪಾಡು ಮಾಡಿತಂದು ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ ಅರಿಚಿಟ್ಟಿತು. ನಾಳೆ ಪೊಲಾಕ 10 ಗಂಟೆಗೆ ಮೂರ್ನಾಡರ ಬಾಚುಟಿರ ಪೌತಿ ಲಾಲು ಮುದ್ದಯ್ಯ ಕಳಿಪರಂಬಲು 21 ಭಾಷಿಕ ಜನಾಂಗತರ ಅಧ್ಯಕ್ಷಂಗ ಕೂಡಿತ್ತು ಕಳಿಕೂಟತನ ಉದ್ಘಾಟನೆ ಮಾಡುವ ಬೋರೆ ಬೋರೆ ಕಳಿಕೂಟ ನಡಪ. ಮದ್ದನಾಡರ ಪಕ್ಕ ಕೊಡಗು ಗೌಡ ಸಮಾಜ ಅಭಿವೃದ್ಧಿಗೆ ಸರ್ಕಾರ ತಂಜ 6 ಎಕರೆ ಭೂಮಿನ ಬೆಚ್ಚಿತ್ತು. ಅನ್ನನೇ ಭಾಗಮಂಡಲ ಗೌಡ ಸಮಾಜದ ಪುದಿಯ ಕಟ್ಟಡ ಕಟ್ಟಡಕ್ಕೆ 1 ಕೋಟಿ ರೂಪಾಯಿಯ ಪಣ ಕೊಡಪಕ್ಕೆ ತೀರ್ಮಾನ ಮಾಡಿತ್ತಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕ ಪಿಂಜ ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರಳನ ಎಎಸ್ ಪೊನ್ನಣ್ಣ ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾದನೆಲು ವಿರಾಜಪೇಟೆ ತಾಲೂಕರ ಕೆದಮುಳ್ಳೂರು ಗ್ರಾಮತರ ಅರೆಭಾಷೆ ಸಂಸ್ಕೃತಿ ಪಿಂಜ ಅಭಿವೃದ್ಧಿ ಸಂಘ ಎಂಗಡ ಸಾಕಾರತ್ತು ತೋರ ಸಮುದಾಯ ಭವನತರ ಪರಂಬುಲು ನಿನ್ನಾಂದು ನಡೆದ ಅರೆಭಾಷೆ ಗಡಿನಾಡ ಉತ್ಸವ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ಇವು ತಕ್ಕ ಪರಂದತ್ತು ಕುಶಾಲನಗರ ಪಿಂಜ ಸುಂಟಿಕೊಪ್ಪ 66 bar 11 kV ಪಿಂಜ ಮಾದ ಪುರ ವಿದ್ಯುತ್ ವಿತರಣಾ ಉಪಕೇಂದ್ರತ್ ಪಣಿಯುಳ್ಳ ಅಂಡಮಾರಿಪತ್ತು ಅಲ್ಲಿಂಜ ಪೊರಪಾಯುವ ಎಲ್ಲಾ ಲೈನಲ್ಲಿ ನಾಳೆ 15 ಪೊಲಾಕ 10 ಗಂಟೆಲಿಂಜ 25 ಗಂಟೆಗತ್ತನೆ ಕರೆಂಟ್ ಕೊಡಪನ ನಿಪ್ಪಿಡುವ ಈಂಡ ಮಾರಿಪತ್ತು ಕುಶಾಲನಗರ ಟೌನ್ ನಂಜರಾಯಪಟ್ಟಣ ಗುಡ್ಡೆಹೊಸೂರು ಹೆಬ್ಬಾಲೆ ಕಣಿವೆ ಮುಲ್ಲೇನಹಳ್ಳಿ ಭುವನಗಿರಿ ಇಂಡಸ್ಟ್ರಿಯಲ್ ಏರಿಯಾ ಕೂಡಿಗೆ ಕೂಡುಮಂಗಳೂರು ಶಿರಂಗಾಲ ನಾಕೂರು ಕಾಂಡನಕೊಲ್ಲಿ ಗರುವಾಲೆ ಹಟ್ಟಿಹೊಳೆ ಕುಂಬೂರು ಮಾದಾಪುರ ಪನ್ಯ ಚಿಟ್ಟಳ್ಳಿ ನೆಲ್ಲಿಹುದಿಕೇರಿ ಅಭ್ಯತ್ಮಂಗಲ ಸುತ್ತಮುತ್ತ ಕರೆಂಟಿಪ್ಲ ಅನ್ನನೆ ಆಲೂರು ಸಿದ್ದಾಪುರ ವಿತರಣಾ ಕೇಂದ್ರತ್ ಪಣಿಗೊಳ್ಳ ಅಂಡಮಾರಿಪತ್ತು ಕರೆಂಟ್ ಕೊಡಪನ ನಿಪ್ಪಿಡುವ ಇದಂಜ ಸೋಮಾರಪೇಟೆ ಟೌನ್ ಹಾನಗಲ್ಲು ನಗರೂರು ಅಬ್ಬೂರು ಬಾಣವಾರ ರಸ್ತೆ ಶಾಂತಳ್ಳಿ ತೋಳೂರು ಶೆಟ್ಟಳ್ಳಿ ಆಲೂರು ಮಾಲಂಬಿ ಸಿದ್ದಲಿಂಗಪುರ ಕಕ್ಕೆಹೊಳೆ ಕೂತಿ ಹರಗ ದೊಡ್ಡಮಳತೆ ಕೂಡುನನಕ್ಕೆ ಇಂಡ ವ್ಯಾಪ್ತಿ ಅಡಂಗುವ ಸುಮಾರು ಜಾಗತ್ತು ಪಲಾಕ 10 ಗಂಟೆಲಿಂಜ 5 ಗಂಟೆಗತ್ತನೆ 15 ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಸಾಕಾರ ತರಣೊಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಂಡಿತು. 66 bar 11 kV ಮಡಿಕೇರಿ ವಿದ್ಯುತ್ ವಿತರಣಾ ಉಪಕೇಂದ್ರದ ಪಣಿಯುಳ್ಳ ಅಂಡಮಾರಿಪತ್ತು ಇಂದು ಪೊಲಾಕ 10 ಗಂಟೆಲಿಂಜ 25 ಗಂಟೆಗತ್ತನೆ ಮಡಿಕೇರಿ ಟೌನ್ ರಾಜಸಿಟ್ ಗತ್ತಿಗೆ ಕೋಟೆ ಕುಂಡಮೇಸ್ತ್ರಿ ಓಂಕಾರೇಶ್ವರ ಜಿಟಿ ರಸ್ತೆ ಕೆಎಸ್ಆರ್ಟಿಸಿ ಮೇಕೇರಿ ಭಾಗಮಂಡಲ ಬೋಯ್ಕೇರಿ ಸಂಪಾಜ ಗಾಳಿಬೀಡು ಮಕ್ಕಂದೂರು ಹೆಬ್ಬಟ್ಟಗೇರಿ ಕೆ ಬಾಡಗ ಕೂಡನನಕ್ಕೆ ಸುತ್ತಮುತ್ತ ಕರೆಂಟಿಪ್ಪಲ ಸಾರ್ವಜನಿಕ ಸಹಕಾರ ತರಣವೊಂದು ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಂಡಿತು. ಇಲ್ಲಿಕ್ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಬ್ರಿಟಿಷ್ ಇಂಡಿಯಾದಲ್ಲಿ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಿ ಪ್ರಸಾರ ಕಾರ್ಯವನ್ನು ಮಾಡಲು ಖಾಸಗಿಯವರಿಗೆ ಪರವಾನಿಗೆ ನೀಡಲು ಸರ್ಕಾರ ಸಿದ್ಧವಿದೆ ಎಂಬ ಪತ್ರಿಕಾ ಪ್ರಕಟಣೆಯನ್ನು 1925 ಮಾರ್ಚ್ 27 ಹೊರಡಿಸಿತ್ತು ಎಂದು ನಿನ್ನೆ ಹೇಳಿದ್ದೆನಲ್ಲ. ಇದರೊಂದಿಗೆ ಅಂತಹ ಕೇಂದ್ರಗಳ ಮೇಲೆ ತನ್ನ ನಿಯಂತ್ರಣದ ಸ್ಪಷ್ಟೀಕರಣವನ್ನೂ ನೀಡಿತ್ತು. ಅದರನ್ವಯ ಕೇಂದ್ರಗಳ ತಪಾಸಣೆ ಮಾಡುವ, ಅವುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ, ಅವುಗಳ ಮೇಲೆ ಸಂಪೂರ್ಣ ಅಥವಾ ಭಾಗಶಃ ನಿಷೇಧ ಹೇರುವ, ಯಾವ ಕಾರ್ಯಕ್ರಮಗಳು ಪ್ರಸಾರವಾಗಬೇಕು, ಯಾವುವು ಆಗಬಾರದು, ಯಾರ ಕಾರ್ಯಕ್ರಮ ಪ್ರಸಾರವಾಗಬಹುದು, ಯಾರದು ಆಗಬಾರದು, ಸುದ್ದಿಯ ಮೂಲಗಳನ್ನು ಬಹಿರಂಗಗೊಳಿಸುವ, ಅನುಚಿತ ಪ್ರಸಾರ ಕಂಡುಬಂದಲ್ಲಿ ಪರವಾನಿಗೆಯನ್ನು ರದ್ದುಪಡಿಸುವ, ಉಚಿತವಾಗಿ ಹವಾಮಾನ ವರದಿ, ಮುನ್ಸೂಚನೆ, ಸರ್ಕಾರಿ ಹಾಗೂ ಶೈಕ್ಷಣಿಕ ಪ್ರಕಟಣೆಗಳನ್ನು ಪ್ರಸಾರ ಮಾಡುವ ಹಾಗೂ ಒಟ್ಟು ಕಾರ್ಯಕ್ರಮದ 10% ಮೀರದಂತೆ ಸರ್ಕಾರಿ ಸುತ್ತೋಲೆಗಳನ್ನು ಪ್ರಸಾರ ಮಾಡುವ ಷರತ್ತನ್ನು ಅಂದಿನ ಬ್ರಿಟಿಷ್ ಸರ್ಕಾರ ವಿಧಿಸಿತ್ತು. 1926 ಸೆಪ್ಟೆಂಬರ್ 13 ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸರ್ಕಾರದ ಪ್ರಥಮ ನಾಮಿನಿಯಾಗಿ ಪಿಜೆ ಎಡ್ಮಂಡ್ಸ್ ಅವರು 1927 ನಿಷೇಧದ ಬಗ್ಗೆ ಮಾತಾಡುತ್ತಾ, ಬ್ರಿಟನ್ನಿನಂತೆ ಇಲ್ಲೂ ಕೂಡ ಈ ಬ್ರಾಡ್ಕಾಸ್ಟಿಂಗ್ ಕಂಪನಿ ಸರ್ಕಾರದ ಮನೆಗೆದ್ದು ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುವಂತಾಗಲಿ ಎಂದು ಆಶಿಸಿದರು. ಆದರೆ ಈ ಖಾಸಗಿ ಒಡೆತನ ಬಹುಕಾಲ ಬಾಳದೆ 1930 ಫೆಬ್ರವರಿ 28 ರಾತ್ರಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ತನ್ನ ಪ್ರಸಾರ ಕಾರ್ಯವನ್ನು ಆ ಕೂಡಲೇ ಸ್ಥಗಿತಗೊಳಿಸುತ್ತಿರುವುದಾಗಿ ಘೋಷಿಸಿತು. ಆಗ ಸರ್ಕಾರದ ಮೇಲೆ ಪ್ರಸಾರ ಕಾರ್ಯವನ್ನು ನಿಲ್ಲಿಸದಿರಲು ರಾಜಕೀಯ ಪಕ್ಷಗಳು ಒತ್ತಡವನ್ನು ತಂದವು. ಬೇರೆ ದಾರಿ ಇಲ್ಲದಿದ್ದರೆ ಸರ್ಕಾರವೇ ಅದನ್ನು ವಶಪಡಿಸಿಕೊಂಡು

0: ಪ್ರಸಾರ ಕಾರ್ಯವನ್ನು ಮುಂದುವರಿಸಬೇಕೆಂದು ಪಟ್ಟು ಹಿಡಿದಿದ್ದರಿಂದ ಒಲ್ಲದ ಮನಸ್ಸಿನಿಂದಲೇ ಸರ್ಕಾರ 2 ವರ್ಷಗಳ ಕಾಲ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ನಂತರ ಸಂಪೂರ್ಣವಾಗಿ ಅಧೀನಕ್ಕೆ ಒಳಪಡಿಸಿಕೊಂಡಿತು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಮೊದಲ ಗವರ್ನರ್ ಆಗಿ ನಿಯೋಜಿತರಾಗಿದ್ದ ಲೈನಲ್ ಫೀಲ್ಡನ್ ಅವರು ಮೊದಲಿನಿಂದಲೂ ಮಾಡಿದ ತಕರಾರೆಂದರೆ ಕಂಪನಿಯ ಹಣದ ಮುಗ್ಗಟ್ಟು, ಹಣದ ಸಹಾಯ ಹಾಗೂ ಆರ್ಥಿಕ ಮೂಲಗಳ ಕೊರತೆ. ಆಗ 500 ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ರೇಡಿಯೋ ಸೆಟ್ಗಳನ್ನು ಕೊಳ್ಳುವುದು ಜನಸಾಮಾನ್ಯರಿಗೆ ಸಾಧ್ಯವಿರದ ಮಾತಾಗಿತ್ತು. ಅಲ್ಲದೆ ಕಾರ್ಯಕ್ರಮಗಳನ್ನು ವಿದೇಶಿಯರಿಗೆ ಹಾಗೂ ವಿದೇಶದ ಆಕರ್ಷಣೆಯುಳ್ಳ ಭಾರತೀಯರನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಲಾಗುತ್ತಿತ್ತು. ಆದ್ದರಿಂದ ರೇಡಿಯೋ ಸಾಮಾನ್ಯ ಭಾರತೀಯರಿಗೆ ತಲುಪುವಂತಿರಲಿಲ್ಲ. ಆಡಳಿತಶಾಹಿ ರೇಡಿಯೋವನ್ನು ಸರ್ಕಾರದ ಒಂದು ಮಾಮೂಲು ಕೆಲಸದಂತೆ ಪರಿಗಣಿಸಿತು. ಈ ಎಲ್ಲ ನೋವಿನಲ್ಲಿ ಅವರು 1937ರಲ್ಲಿ ಲಂಡನ್ನಿನ ದಿ ಟೈಮ್ಸ್ ಪತ್ರಿಕೆಗೆ ಅನಾಮಧೇಯ 2 ಲೇಖನಗಳನ್ನು ಬರೆದರು. ಅವುಗಳಲ್ಲಿ ಭಾರತದಲ್ಲಿ ಪ್ರಸಾರ ಕಾರ್ಯ ಸರ್ಕಾರಕ್ಕೆ ಆದಾಯ ತರುವ ಉದ್ಯಮವಾಗಬೇಕೇ, ಅದಕ್ಕೆ ರಿಯಾಯಿತಿ ನೀಡಬೇಕೇ, ಮುಂದುವರೆದು ಅವರು ಸರ್ಕಾರದ ಅಧೀನದಲ್ಲಿರುವ ಪ್ರಸಾರ ಕಾರ್ಯದ ಪ್ರಗತಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗುವುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ, ಭಾರತದಲ್ಲಿ ಈಗ ಎಲ್ಲ ವಿಷಯಗಳಲ್ಲೂ ರಾಜಕೀಯ ತಲೆಹಾಕುತ್ತಿರುವುದರಿಂದ ಸರ್ಕಾರ ರೇಡಿಯೋವನ್ನು ರಾಜಕೀಯ ಪ್ರಚಾರಕ್ಕೆ ಬಳಸಿಕೊಳ್ಳುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದರೂ ಅದು ಆಚರಣೆಯಲ್ಲಿ ಕಷ್ಟಸಾಧ್ಯ ಎಂದಿದ್ದರು. ಈ ಲೇಖನಕ್ಕೆ ಸರ್ಕಾರ ತನ್ನ ಸ್ಪಷ್ಟ ನಕಾರವನ್ನು ಸೂಚಿಸಿ ಪತ್ರವನ್ನು ಹೊರಡಿಸಿತ್ತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
1: ನಿನ್ನ ಕಂಡಾಗ ಸಂತೋಷವೇನು.
3: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ರೇಡಿಯೋವನ್ನು ಹೇಗೆ ಕೇಳಬೇಕು, ಕಾರ್ಯಕ್ರಮಗಳನ್ನು ಹೇಗೆ ಅವಲೋಕಿಸಬೇಕು, ಮತ್ತೆ ಯಾರ್ಯಾರು ಏನೇನು ತಿದ್ದುಪಡಿಗಳನ್ನು ಮಾಡಬೇಕು ಇತ್ಯಾದಿ ಅನೇಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಸಲಹೆ ಸೂಚನೆಗಳನ್ನು ಸತತವಾಗಿ ಕೊಡ್ತಾ ನಮ್ಮ ಆಕಾಶವಾಣಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ನಾಗರಾಜ್ ಶರ್ಮ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ಕಾರ.
3: ನೋಡಿ, ಬಹಳಷ್ಟು ಜನ ಒಳ್ಳೆ ರೀತಿಯ ಕೇಳುಗರು ಇದ್ದಾರೆ. ನಿಮ್ಮ ಈ ರೇಡಿಯೋ ಜೊತೆಗಿನ ಒಂದು ಸಂಬಂಧ ಫಸ್ಟ್ಗೆ ಹೆಂಗೋ ಶುರು ಆಗಿರ್ಬೇಕು.
4: ಸರ್, ನಾನು ಬಾಲ್ಯದಿಂದನೇ ಕೇಳ್ಕೊಂಬಂದಿದ್ದೀನಿ, ಬಹಳ ಸಣ್ಣ ವಯಸ್ಸಿಂದ. ಯಾಕೆ ನನಗೆ ಇವಾಗ 57 ವರ್ಷ, 57 ವರ್ಷನೇ ಹೆಚ್ಚು ಕಡಿಮೆ ನಮ್ ಸಣ್ಣ ಮಗುವಿಂದ ಅನ್ಕೊಬೇಕು, ಅವಾಗಿನ ನನ್ನ ಕಿವಿ ಮೇಲೆ ಹಾಡುಗಳು ಬರ್ತಾನೆ ಇದ್ವಿ.
3: ಅದಕ್ಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ
4: ನಮ್ಮನೆಯಲ್ಲಿ ಟೋಟಲ್ ಆಗಿ 11 ಜನ ಇದ್ವಿ ನಾವು. ಎಲ್ಲರಿಗೂ ಸಂಗೀತ ಪ್ರೇಮಿಗಳೇ, ನಮ್ ತಾಯಿ ನಮ್ ತಂದೆ ಎಲ್ಲರಿಗೂ, ನಮ್ಮ ಅಕ್ಕಂದ್ರು ಮತ್ತೆ ಎಲ್ಲರಿಗೂ ಆಸಕ್ತಿ ರೇಡಿಯೋ ಕೇಳೋದು ಅಂದ್ರೆ. ಮತ್ತೆ ಕಾದಂಬರಿಗಳು ಅವಾಗೆಲ್ಲ ಜಾಸ್ತಿ ಅಲ್ಲ, ಕಾದಂಬರಿಗಳು ಓದೋರು
3: ಓದೋದು ಜಾಸ್ತಿ ಇತ್ತು ಮೊದಲು,
4: ಕಡಿಮೆ ಆಗಿದೆ. ಬರವಣಿಗೆನೂ ಕಡಿಮೆ ಆಗಿದೆ, ಓದೋದು ಕಡಿಮೆ ಆಗಿದೆ.
3: ಆಮೇಲೆ ಇನ್ನೊಂದೇನಂದ್ರೆ ಬರೆಯವರೇ ಬರೀತಾ ಇಲ್ಲ, ಓದೋರು ಓದ್ತಾ ಇಲ್ಲ. ಇನ್ನೇನು ಕಣ್ಣಿನ ಕೆಲಸ ನೋಡೋದು ಅದರಲ್ಲೇ ಇದ್ದಾರೆ. ರೇಡಿಯೋ ತುಂಬಾ ಪ್ರಭಾವಿ ಮಾಧ್ಯಮ ಅಂತೇಳಿ ನಿಮ್ಗೆ ಯಾವಾಗ ಅಂದ್ರೆ, ನೀವು ಸಣ್ಣರಿದ್ದಾಗಲಿಂದ ಕೇಳ್ತಾ ಕೇಳ್ತಾ ಶುರು ಮಾಡಿದ್ರೆ ನಿಜ, ಎಲ್ಲೋ ಒಂದ್ ಕಡೆ ಬಂದಾಗ ರೇಡಿಯೋ ಇಷ್ಟು ಒಂದು ಬಹಳ ಒಂದು ಒಳ್ಳೆಯ ಮಾಧ್ಯಮ ಅಲ್ವಾ ಅಂತ ನಿಮ್ಗೆ ಅನಿಸಿರ್ಬೋದಲ್ಲ.
4: ಸರ್, ಅನ್ಸಿದ್ದಂತೆಲ್ಲ ಕೇಳ್ಕೊಂಡು ಬೆಳೆದ್ರಿಂದ ನನಗೆ ಹೆಚ್ಚಿಗೆ ಏನು ಅನ್ಸಲಿ. ಇವಾಗ ಟಿವಿ ಬಂತು, ಮತ್ತೆ ಎಷ್ಟೊಂದು ಪ್ರೈವೇಟ್ ಚಾನೆಲ್ಗಳು ಬಂದಿದೆ, ಖಾಸಗಿ ರೇಡಿಯೋ ಚಾನೆಲ್ಗಳು ಬಂದಿದೆ. ಆದ್ರೂ ಸಹ ನಂಗೆ ಯಾವ್ದು ಕೇಳಬೇಕು ಅಂತ ಆ ಕಡೆ ನಮ್ಮನೇಲಿ ಹೇಳಬೇಕು, ಟಿವಿ ಆನ್ ಮಾಡೋದೇ ಇಲ್ಲ. ಓನ್ಲಿ ರೇಡಿಯೋ, ಬೆಳಿಗ್ಗೆ ಎಲ್ಲ ವಿವಿಧ ಭಾರತಿ 5:50 ಕೇಳ್ತೀನಿ, 5:53 ಕೇಳ್ತೀನಿ, 11:05 ನಾನು FM ಗೋಲ್ಡ್ಗೆ ಶಿಫ್ಟ್ ಆಗ್ಬಿಡ್ತೀನಿ.
3: ಅಂದ್ರೆ ಮತ್ತೆ ನಿರಂತರ
4: 24 ಅವರ್ಸ್ ಅಂದ್ರೆ 24 ಗಂಟೆನೂ ರೇಡಿಯೋ ಕೇಳ್ತೀನಿ. ಅಂದ್ರೆ ಆನ್ ಆಗಿರುತ್ತೆ, ಅದು
3: ಅಷ್ಟೇ ಅಷ್ಟೇ
4: ಆನ್ ಆಗಿರುತ್ತೆ, ಕಿವಿ ಮೇಲೆ ಬೀಳ್ತಾ ಇರತ್ತೆ
3: ಆ ನಾದ ಇರಬೇಕು ಸುತ್ತಲೂ.
4: ನಿಜ ನಿಜ, ಧನಾತ್ಮಕವಾಗಿ ಇರುತ್ತೆ ಬಿಟ್ರೆ ಇದು ಯಾವ್ದು ಕೆಟ್ಟದು ಅಂತೇನಿಲ್ಲ. ನಾವು ಟಿವಿಲಿ ಎಲ್ಲ ನೋಡ್ತೀವಲ್ಲ ಕೆಲವೊಂದು ದೃಶ್ಯಗಳನ್ನ, ಅಸಭ್ಯ ದೃಶ್ಯಗಳೆಲ್ಲ ಏನಿಲ್ಲ ಇದರಲ್ಲಿ.

0: ಎಲ್ಲ ಕೇಳೋದೆಲ್ಲ ನಮ್ಮ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ತಾಯಿ ಮಾತುಗಳಿಗಿನ ಗುರುಗಳ ಹಿರಿಯ ಮಾತುಗಳಿಗಿನ ಸ್ಕೂಲಲ್ಲಿ ಶಾಲೆಯಲ್ಲಿ ಹೆಚ್ಚು ನಮ್ಮ ಉದ್ಘೋಷಕರ ಮಾತನ್ನು ಕೇಳಿದ್ದೆ ನಾನು ಜಾಸ್ತಿ.
1: ಅವರೇ ಗುರುಗಳು,
0: ಅವರೇ ನನ್ನ ಗುರುಗಳು. ಕೆಟ್ಟದೊಂದು ಪ್ರಧಾನೇ ಬರಲ್ಲ ಇದ್ರಲ್ಲಿ ಹೇಳ್ಬೇಕು, ಎಲ್ಲ ಒಳ್ಳೇದೇನೆ, ಏನ್ ಹೇಳಿದೀರ ಅವೆಲ್ಲ ಒಳ್ಳೇದೇನೆ.
1: ಹೌದೌದು. ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ,
0: ಹೌದು,
1: ಅಲ್ಲಿ ಒಂದು ವೈಬ್ ಒಂದು ಏನಿರ್ತದೆ ಅಂದ್ರೆ ಒಂಥರ ಧ್ಯಾನ
0: ಧನಾತ್ಮಕವಾಗಿರುತ್ತೆ,
1: ಆಮೇಲೆ ತುಂಬಾ ಶಾಂತತೆ ಇರುತ್ತೆ, ಅಥವಾ ಒಂದು ಭಕ್ತಿಯ ಒಂದು ಪರಿಸರ ಇರ್ತದೆ. ಅದೇ ರೀತಿ ರೇಡಿಯೋ ಅಂತಂದ್ರೆ ಧನಾತ್ಮಕವಾದ ವಿಚಾರಗಳೇ ಬರ್ತದೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಲ್ಲ, ಆಮೇಲೆ ಏನ್ ಬೇಕು ಅಷ್ಟನ್ನೇ ನಾವು ಕೇಳ್ತೀವಿ. ಬೇಡ ಅಂದ್ರೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಇರಬಹುದು, ಕಣ್ಣು ಮುಚ್ಕೊಂಡು ರೇಡಿಯೋ ಕೇಳಬಹುದು.
0: ಕಣ್ಣು ಹೌದು. ಇವಾಗ ನಮ್ ಬೆಳಿಗ್ಗೆ ಇವತ್ತೆಲ್ಲ ನಮ್ಗೆ ಸಾಕಷ್ಟು ಮನೆ ಕೆಲಸಗಳು ಅವೆಲ್ಲ ಇರ್ತವೆ, ಎಲ್ಲ ರೇಡಿಯೋ ಕೇಳ್ಕೊಂಡೇ ಮಾಡ್ತಾ ಇರ್ತೀನಿ, ಆಗ ಕೆಲಸ ನಡೀತಾ ಇರತ್ತೆ. ನಾನು ಮನೆಯಲ್ಲಿ ನಾನು ಒಬ್ಬನೇ ಇರೋದ್ರಿಂದ ನಾನು ಹೆಚ್ಚು ಕಡಿಮೆ ಮನೆಯೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ನನ್ನ ಸಂಪಾದನೆ ವಿಷಯಗಳನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ, ಎಲ್ಲದನ್ನು ಮಾಡ್ತಾ ಇದ್ದೆ. ರೇಡಿಯೋ ಕೇಳ್ಕೊಂಡೇ ನಡೀತಾ ಇದೆ. ಜರ್ನಿನಲ್ಲಿ ನಾವು ಕೇಳಕ್ ಆಗ್ತಿಲ್ಲ ಮುಂಚೆ, ಟ್ರಾನ್ಸ್ಕ್ರಿಪ್ಷನ್ಗಳು ತಗೊಂಡು ಹೋಗ್ತಾ ಇದ್ದಾನೆ. ಎಲ್ಲ ನಾನು ಊರೂರ್ದ ಟೂರಿಂಗ್ ಜಾಬ್ ಅಲ್ಲಿ ಇದ್ದೆ ಮೊದಲು, ಎಲ್ಲೇ ಹೋಗು ನಾನು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಹೋಗ್ತಾನೆ ಇರಲಿಲ್ಲ. ರೇಡಿಯೋ ಕ್ಯಾಸೆಟ್, ಸಣ್ಣದೊಂದು ರೇಡಿಯೋ ಇರ್ತಿತ್ತು, ಒಂದು ಟೇಪ್ ರೆಕಾರ್ಡ್ ಇರ್ತಿತ್ತು, ಸಣ್ಣದೊಂದು ಕ್ಯಾರಿ ಮಾಡ್ತಾನೆ ಇರ್ತಾ ಇದ್ದೆ. ಅಲ್ಲಿ ಸ್ಥಳೀಯವಾಗಿ ಯಾವ ಪ್ರೋಗ್ರಾಮ್ ಬರೋದು ಅದನ್ನು ಕೇಳ್ತಾ ಇದ್ದೆ. ನಾನು ಹೇಳ್ಬೇಕಂದ್ರೆ ಸೂರತ್ಗೆ ಹೋದಾಗ ಒಂದ್ಸರಿ ಬೆಂಗಳೂರು ಆಕಾಶವಾಣಿ ನ್ಯೂಸ್ ಕೇಳ್ತಾ ಇದ್ದೆ 7:35ಕ್ಕೆ. ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಮತ್ತೆ ತಮಿಳ್ನಾಡಲ್ಲಿ ಯಾವ್ದೇ ಅಲ್ಲಿ ಸ್ಥಳೀಯವಾಗಿ ಏನ್ ಪ್ರೋಗ್ರಾಮ್ ಬರುತ್ತೆ ಅನ್ನೋ ಕೇಳುವ ಕುತೂಹಲ ಅಲ್ವಾ.
1: ಇದು ಬಹಳ ವಿಶೇಷ ಗುಣ ನೋಡಿ, ಯಾಕಂದ್ರೆ ನಾವು ನಮ್ಮ ಭಾಗದಿಂದ ಬೇರೆ ಕಡೆ ಹೋದಾಗ ಅಲ್ಲಿ ಏನಿದೆ ಅಂತ ಅನ್ನೋದು ಆ ಗಮನ ಇರಬೇಕು. ಈಗ ಎಷ್ಟೋ ಸಲ ನೋಡಿ ನೀವು ಹೇಳ್ದಂಗೆ ವಿದೇಶದ ಯಾವ್ದೋ ಚಾನೆಲ್ ಅನ್ನ ಟ್ಯೂನ್ ಮಾಡ್ತೀವಿ, ಅಲ್ಲಿ ಏನ್ ಮಾತಾಡ್ತಿದ್ದಾರೆ, ಬಿಬಿಸಿ ಅವ್ರು ಏನ್ ಮಾತಾಡ್ತಾರೆ, ಅಮೆರಿಕಾದವ್ರು ಏನ್ ಮಾತಾಡ್ತಾರೆ, ಆಸ್ಟ್ರೇಲಿಯಾದವ್ರು ಏನ್ ಮಾತಾಡ್ತಾರೆ.
0: ಮುಂಚೆ ನಾವು ದೊಡ್ಡ ರೇಡಿಯೋಗಳು ಇದ್ದಾಗ ಶಾರ್ಟ್ ವೇವ್ ಹಾಕೋತಾ ಇದ್ದಲ್ಲ, ಅವಾಗಲೂ ಕೇಳಿಸ್ಕೊತಾ ಇದ್ವಿ ಇಂಗ್ಲಿಷ್ ಪ್ರೋಗ್ರಾಮ್. ಮೇನ್ ಆಗಿ ಹೇಳ್ಬೇಕಂದ್ರೆ ಮಧ್ಯಾಹ್ನ 2:30ಗೆ ಒಂದ್ 3 ಹಾಡ್ ಬರೋದು ಶ್ರೀಲಂಕಾ ಸ್ಟೇಷನ್ ಇಂದ, ಸಿಲೋನಿಂದ. ಆ ಹಾಡ್ ಕೇಳಕ್ಕೆ ಎಷ್ಟು ಕುತೂಹಲ ಆಗುತ್ತೆ ನಮಗೆ.
1: ಚಿತ್ರಗೀತೆಗಳನ್ನ ತುಂಬಾ ಕೇಳ್ತಾ ಇದ್ರು ಎಲ್ಲರೂ ಕೂಡ, ಹಾಗೂ ಈಗ ಚಿತ್ರಗೀತೆ ಒಂಥರ ಡಾಮಿನೇಟ್ ಮಾಡ್ತಾ ಇದೆ.
0: ಬಟ್ ಈಗಿನಷ್ಟು ಚಿತ್ರಗೀತೆ ಅವಾಗ ಬರ್ತಾ ಇಲ್ಲ, ಲಿಮಿಟೆಡ್ ಎಷ್ಟಂದ್ರೆ ಒಂದ್ 2-3 ಅವರ್ ಅಷ್ಟೇ ಚಿತ್ರಗೀತೆ ಬರ್ತಿಲ್ಲ. ಇವಾಗ ಆ ದಿನ 17 ಗಂಟೆನೂ ಬರ್ತಾ ಇದೆ. ಇವಾಗ ಮೈನ್ ಅರ್ಪಣ 10 ನಿಮಿಷ ಬರ್ತಾ ಇತ್ತು, ಆಮೇಲೆ ನಂದನ ಬರ್ತಾ ಇತ್ತು, ನಂದನ ಆದ್ಮೇಲೆ ಗೀತ ಪುಷ್ಪ ಅಂತ ಬರ್ತಾ ಇತ್ತು, ಗೀತ ಪುಷ್ಪ ಅಲ್ಲಿ ಮಿಶ್ರ ಮಾಧುರ್ಯ, ಮಿಶ್ರಮುದ್ದ ಮಾಧುರ್ಯ, ಇಂಚರ ಅಂತ ಬರೋದು. ಇಂಚರ ಅಲ್ಲಿ ಹೆಂಗೆ ಅಂದ್ರೆ ಭೂಪತಿ ರಂಗ, ಕಿಲಾಡಿ ರಂಗ, ಆತರ ಕಾಂಬಿನೇಷನ್ ಅಲ್ಲಿ ಹಾಡುಗಳು ಬರ್ತಾ ಇತ್ತು. ಕಿಲಾಡಿ ಕಿಟ್ಟು, ಕಿಲಾಡಿ ಜೋಡಿ,
1: ಹಂಗೆ
0: ಆತರ ಕಾಂಬಿನೇಷನ್ ಬರ್ತಾ ಇತ್ತು ಒಂದು. ಆಮೇಲೆ ಮಂಗಳವಾರ ಶುಕ್ರವಾರ ಮೆಚ್ಚಿನ ಚಿತ್ರಗೀತೆ ಇಂಚರದಲ್ಲಿ, ಅದು 1/2 ಗಂಟೆ. ಆಮೇಲೆ ರಸಗಂಗೆ ಅಂತ ಬರ್ತಿತ್ತು, ತುಂಬಾ ಒಳ್ಳೆ ಕಾರ್ಯಕ್ರಮ, ಭಾವಗೀತೆಗಳ ಕಾರ್ಯಕ್ರಮ, ಅದು ಎಲ್ಲ ನೆನಪಿದೆ ನನ್ಗೆ, ಯಾವ್ದನ್ನು ಮರ್ತಿಲ್ಲ.
1: ಮುಖ್ಯವಾಹಿನಿ, ವಿವಿಧ ಭಾರತಿ, ಮತ್ತೆ ಇತ್ತೀಚೆಗೆ ನೀವು ರೇನ್ಬೋ ಕೂಡ ಕೇಳ್ತಾ ಇದ್ದೀರಿ.
0: ಆದಷ್ಟು ಕೇಳೋದು ವಿವಿಧ ಭಾರತಿ, ಮುಖ್ಯವಾಹಿನಿ.
1: ಆಮೇಲೆ ನೀವು ಇದೇ ಹೇಳಿದ್ರಲ್ಲ, ಈ ಟ್ರಾವೆಲಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತೇಳಿ, ಆತರ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಸಂಸ್ಕೃತಿ, ಅಲ್ಲಿಯ ಭಾಷೆ, ಅಲ್ಲಿ ಉಡುಗೆ ತೊಡುಗೆ ಆಗಲಿ, ಅಥವಾ ಅಲ್ಲಿ ಸಂಸ್ಕಾರ, ಅಲ್ಲಿ ಐತಿಹಾಸಿಕ ಸ್ಥಳಗಳು, ಇವೆಲ್ಲ ನೋಡಿದಾಗ ಹೋಲಿಕೆ ಮಾಡಕ್ಕೆ ಅಂದ್ರೆ ಎಲ್ಲವೂ ನಮ್ಮದೇ, ದೇಶ ನಮ್ಮದೇ, ಒಂದಕ್ಕಿಂತ ಒಂದು ಭಿನ್ನ ಭಿನ್ನ ಇರ್ತದೆ.
0: ಎಕ್ಸಾಂಪಲ್ ಸರ್ ಏನ್ ಗೊತ್ತಾ, ಅಲ್ಲಿ ಉದ್ಘೋಷಣಾ ಶೈಲಿ ಹೇಗಿರುತ್ತೆ ಕೇಳಿ,
1: ಯಾವ್ದೇ ಪ್ಲೇಸಿಗೆ ಹೋದ್ರು ಆಕಾಶವಾಣಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ
0: ಉದ್ಘೋಷಣಾ ಶೈಲಿ ಅದು ಅಂತ ತಿಳ್ಕೊಳ್ಳೋ ಕುತೂಹಲ ಅವಾಗ ಕೇಳ್ತಾ ಇದ್ದೆ. ಒಂದ್ಸರಿ ಅಂತ ಬಾಂಬೆಗೆ ಹೋದಾಗ ಬಾಂಬೆ ಸ್ಟೇಷನ್ ಎದುರುಗಡೆ ನಿಂತಿದ್ದೀನಿ, ಹೋಗೋಣ ಅಂತ ನನಗೆ ಹೆದರಿಕೆ, ಬಿಡ್ತಾರೋ ಇಲ್ಲಿ ಒಳಗಡೆ ಬೆಂಗಳೂರಿನಂತ ವಾಪಸ್ ಬಂದ್ಬಿಟ್ಟಿದ್ದೆ ಬೋರಿವಾಲಿಯಿಂದ.
1: ಹೌದು, ಖಂಡಿತ. ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಬೆಂಗಳೂರು ಆಕಾಶವಾಣಿಗೆ ತಾವು ಬಂದಿದ್ದೀರಾ, ಬೇರೆ ಆಕಾಶವಾಣಿಗೆ ಎಲ್ಲ ಹೋಗಿದ್ರೆ ಯಾವಾಗಾದ್ರೂ ಯಾವುದೇ
0: ಯಾವತ್ತು ಹೋಗಿಲ್ಲ, ಅಷ್ಟು ನಾನು ಟ್ಯೂನ್ ಮಾಡಕ್ಕೆ ಹೋಗಲ್ಲ. ಯಾಕೆ ಸ್ಥಳೀಯವಾಗಿ ಹೇಳ್ಬೇಕಂದ್ರೆ ಬೇರೆ ಆಕಾಶವಾಣಿ ಚಾನೆಲ್ಗಳು ಬೆಂಗಳೂರಿನವರಿಗೆ ಆದ್ರೆ ನಾನು ಸುಮಾ ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ. ಹಾಸನ, ರಾಯಚೂರ್ ಆಗ್ಬೋದು, ಮತ್ತೆ ಇನ್ನೊಂದು ಭದ್ರಾವತಿ ಚಾನೆಲ್ಗಳು,
1: ಎಲ್ಲ ಚಾನೆಲ್ಗಳು
0: ಬೇರೆ ಬೇರೆ ಆಕಾಶವಾಣಿ ಕರ್ನಾಟಕದೇನೆ. ನಾವು ಮೆಸೇಜ್ ಕೊಟ್ಟು ನಮಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ನಮಗ್ ಸಪೋರ್ಟ್ ಇಲ್ಲ ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಏನಿದೆಯಾ ಭದ್ರಾವತಿ ಅನ್ನೋ ಸರೌಂಡಿಂಗ್ ಏರಿಯಾದ ಅವ್ರಿಗೆ ಮಾತ್ರ ಮಾಡ್ತಾರೆ, ಚಿತ್ರಗೀತೆ ಪ್ರಸಾರ ಮಾಡ್ತಾರೆ. ಬಟ್ ಅದು ನಮ್ಮ ಬೆಂಗಳೂರು ಆಕಾಶವಾಣಿಯಲ್ಲಿ ಆತಾರಲ್ಲ, ವಿವಿಧ ಭಾರತಿಯಲ್ಲಿ
1: ಯಾವ್ದೇ ಬಿಜಾಪುರ
0: ಪ್ರಸಾರ ಮಾಡ್ತಾರೆ, ಅದು ಅವರು ನಮ್ಮ ದೊಡ್ಡ ಗುಣ ಅದು ಹೇಳ್ಬೇಕು.
1: ರಾಜ್ಯದ ರಾಜಧಾನಿ ಮತ್ತೆ
0: ಏನಾಗಿದೆ ಗೊತ್ತಾ ಸರ್, ಅದೇನಾಗಿದೆ, ಧಾರವಾಡ ವಿವಿಧ ಭಾರತಿನ ಮುಚ್ಚಿಬಿಟ್ರು, ಹಾಗಾಗಿ ಅಷ್ಟೇ ಅವರೆಲ್ಲ ಕೇಳುಗರೆಲ್ಲ ನಮಗ್ ಬಂದಿದ್ದಾರೆ ಇಲ್ವಾಗ, ಹಾಗೆ ಎಲ್ರಿಗೂ ಪ್ರಾಮುಖ್ಯತೆ ಕೊಡ್ಲೇಬೇಕಾಗತ್ತೆ. ನಾನು ಕೇಳೋದೇನಂದ್ರೆ ಅವ್ರಿಗೂ ಪ್ರಾಮುಖ್ಯತೆ ಕೊಡಿ, ಸ್ಥಳೀಯನ್ನು ಮರಿಬೇಡಿ. 1990 2014 ತನಕ ಸುಮಾರು 50,000 ಹೆಚ್ಚು ಪತ್ರ ಬರೆದಿದ್ದೀನಿ ವಿವಿಧ ಭಾರತಿಗೆ. ನಾವು ನಮ್ಮಂತ ನಮ್ಮವರು ಮತ್ತೆ ಪತ್ರೋತ್ತರಕ್ಕೆ ಮತ್ತೆ ಮೆಚ್ಚಿನ ಚಿತ್ರಗೀತೆಗಂತೂ ಬರಿತಾನೆ ಇರ್ತಾ ಇದ್ದೆ. ಹಾಗೆ ನಮ್ಮನ್ನು ಮರಿಬೇಡಿ ನಾನು ಯಾವಾಗಲೂ ಹೇಳ್ತೀನಿ.
1: ಪ್ರೋಗ್ರಾಮ್ ಇಲ್ಲ, ನೀವು ಈಗ ಸತತವಾಗಿ ಸಂಪರ್ಕದಲ್ಲಿ ಇರ್ತೀರಿ. ನಿಜ, ಈಗ ಏನಾಗತ್ತೆ ಕೆಲವು ಸಲ ಇರ್ಲಿ ನಾಗರಾಜ್ ಶರ್ಮ ಅವರ ಹೆಸರು ಈ ಸಲ ಹೇಳೋದು ಬೇಡ, ಯಾಕೆ ಇನ್ನೊಬ್ರಿಗೆ ಯಾರಿಗೂ ಅವಕಾಶ ಕೊಡೋಣ ಅಂತ ಮಾಡಿರ್ತಾರೆ, ಅದು ನಿಮಗೂ ಗೊತ್ತು.
0: ಗೊತ್ತು ಗೊತ್ತು. ಎಷ್ಟು ವರ್ಷ ರೇಡಿಯೋ ಕಿಟ್ನ ಎತ್ತಿಟ್ಬಿಟ್ಟಿದ್ದೀನಿ ಕೊಪ್ಪದಲ್ಲಿ, ಮತ್ತೆ ವಾಪಸ್ ಅನ್ಪ್ಯಾಕ್ ಮಾಡಿದ್ದೀನಿ.
1: ಸಿಟ್ಟು ರೀತಿಯ ಸಿಟ್ಟು
0: ನೋಡಿ, ನ್ಯೂಸ್ ಅಂದ ಅಲ್ಲಿ ಡಿಲೀಟ್ ಇದು ಮಾಡ್ಬಿಡ್ತೀನಿ, ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡ್ಕೋತೀವಿ. ಯಾಕೆ ನಾವು ಬಿಡಬೇಕು, ನನ್ನ ಅಭ್ಯಾಸ ಅದು, ನಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ, ನಮಗೆ ಬೇರೆ ಯಾವುದು ಇಲ್ಲ.
1: ಈಗ ಆಗತ್ತಂದ್ರೆ ಆ ರೀತಿ ತುಂಬಾ ಅನೇಕ ಕಾರ್ಯಕ್ರಮಗಳನ್ನು ಕೇಳಿದವರಿಗೆ ಅದೇನೋ ಒಂದು ಪ್ರೀತಿಯ ಮುನಿಸಿರುತ್ತೆ.
0: ನಿಜ.

0: ಆದ್ರೆ ನೀವು ಬಿಡಲ್ಲ, ಈಗ ನಿಮ್ಗೆ ಎಷ್ಟು ಪ್ರೀತಿ ನೋಡಿ, ಆಕಾಶವಾಣಿ ಬೆಂಗಳೂರಿಗೆ ಹೋಗ್ಬೇಕು, ನೋಡ್ಬೇಕು, ಜನರ ಜೊತೆಗೆ ಬೆರಿಬೇಕು, ಒಂದಿಷ್ಟು ಮಾತಾಡ್ಬೇಕು, ಮತ್ತೆ ಯಾವ್ಯಾವ ಉದ್ಘೋಷಕರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ನೋಡ್ಬೇಕು ಅಂತ ಕುತೂಹಲ ನಿಮ್ಗೆ.
1: ಮೊದಲೆಲ್ಲ ನಾನು ಸುಮಾರು ಬರ್ತಾ ಇದ್ದೆ ಆಕಾಶವಾಣಿ, 2014ರಿಂದ ಈಚೆಗೆ ಬಂದಿಲ್ಲ ನಾನು
0: ಅಲ್ವಾ
1: ಎಲ್ಲ ಹೇಳ್ಬೇಕು, ಸುಮಾರು 12 ವರ್ಷದ ಮೇಲೆ ಆಗೋಯ್ತು.
0: ನೋಡಿ 12 ವರ್ಷ ಆದ್ಮೇಲೆ
1: ಬಂದಿದ್ದೀನಿ. ಹೌದು, ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಎಲ್ಲ ಹೊಸಬ್ರು ನೀವೆಲ್ಲ.
0: ರೇಡಿಯೋ ಕೇಳೋದಂದ್ರೆ ಹೇಗಿರ್ಬೇಕು ನಿಮ್ ಪ್ರಕಾರ? ಈಗ ನಾಗರಾಜ್ ಅವರು ಏನ್ ಹೇಳಬಹುದು?
1: ರೇಡಿಯೋ ಮಹತ್ವ ಹೆಂಗ್ ಹೇಳೋದು ಸರ್, ಎಲ್ರಿಗೂ ತಿಳಿದಿರುವಂತದ್ದೇ ಅದು. ಅದು ಒಂಥರ ನನಗೆ ಎಲ್ಲರೂ ಇದ ತವರು ಮನೆ ಅಂತಾರೆ, ಸಂಗೀತಗಾರರು ಮತ್ತೆ ಗಾಯಕರೆಲ್ಲ, ನನಗೆ ಒಂಥರ ಇದು ಹೇಳಲಿಕ್ಕಾಗಲ್ಲ ನನಗೆ. ಅವಿನಾಭಾವ ಸಂಬಂಧ ನಾನು ರೇಡಿಯೋ ಜೊತೆ.
0: ಎಷ್ಟು ಮಹತ್ವ ಇದೆ ಇದು, ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದೆ, ಮನರಂಜನೆ ಕೊಡ್ತಾ ಇದೆ,
1: ಖಂಡಿತ
0: ಶಿಕ್ಷಣ ಕೊಡ್ತಾ ಇದೆ, ಮತ್ತೆ ಸಂಸ್ಕೃತಿಯ ಒಂದು ಪ್ರಚಾರ ಆಗ್ತಾ ಇದೆ.
1: ಮೊದಲೆಲ್ಲ ಏನಾಯ್ತು, ಮುಖ್ಯವಾಹಿನಿಯಲ್ಲಿ ಮಾತ್ರ ಇದು ಮಾಹಿತಿಗಳು ಮತ್ತೆ ಇದು ಬರ್ತಾ ಇತ್ತು. ಇವಾಗ ಆತರ ಅಲ್ಲ, ರೈನ್ಬೋಲು ಬರುತ್ತೆ, ಕಾಮನ್ ಬಿಲ್ಲಲ್ಲಿ ಬರ್ತಾ ಇದೆ, ಮತ್ತೆ ವಿವಿಧ ಭಾರತಿಯಲ್ಲೂ ಬರ್ತಾ ಇದೆ. ಮೂರು ಚಾನಲಲ್ಲೂ ಅದನ್ನ ಬೇರೆ ಬೇರೆ ಸಮಯದಲ್ಲಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅದನ್ನ. ಅದು ಒಳ್ಳೆ ಇದು, ಯಾಕೆ ಯಾರು ಯಾವ್ದಾದ್ರು
0: ಚಾನಲ್
1: ಅದು ಕೇಳ್ಕೋಬಹುದು. ಮತ್ತೊಂದು ಹೇಳಕ್ ಇಷ್ಟ ಪಡ್ತೀನಿ ಜಂಪಣ್ಣ ಸರ್, ನಾನು ರೇಡಿಯೋ ಅಂದ್ರೆ ಯಾವ ತರ ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ, ಸುಮಾರು 1998 ಆಗಸ್ಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಂತ ಮಿಶ್ರ ಮಧ್ಯದಲ್ಲಿ, ಸರ್ವೇಂದ್ರ ಏನಂ ಏನಂ ಪ್ರಧಾನಂ ಅಂತ ಒಂದು ಪ್ರೋಗ್ರಾಮ್, ಅದು ಮಾಲತಿ ಶರ್ಮಾ ಅವರು ಮೇಡಮ್. ಆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಕಾರ್ಯಕ್ರಮ ಇತ್ತು.
0: ಓಕೆ,
1: ಅದಾದ್ಮೇಲೆ 2020 ನಮ್ಮ ತಂದೆಯವರು ಕಾಲವಾದರು. ಆ ಒಂದು ಇನ್ಸ್ಪಿರೇಷನ್ ಏನಿತ್ತಿಲ್ಲ ನಿಮಗೆ, ಆ ದುಃಖದ ಸನ್ನಿವೇಶದಲ್ಲೂ ಮಿಂಟೋ ಆಸ್ಪತ್ರೆಗೆ ಫೋನ್ ಕರೆ ಮಾಡಿ ನಾನು ಅವ್ರ ನೇತ್ರಗಳನ್ನ ದಾನ ಮಾಡಿದೆ. ನಮ್ಮ ತಂದೆಯವರು ಹೊಯ್ಸರ ಶರ್ಮ ಅಂತ ಅವರು ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು, ಕಾನೂನು ದಯನ ಸಾಗರ ಕಾನೂನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅಡ್ವೊಕೇಟ್ ಆಗಿದ್ರು, ಆಮೇಲೆ ಕನ್ನಡ ಸಾಕಷ್ಟು ಕಾನೂನು ಇದಕ್ಕೆ ಪುಸ್ತಕಗಳನ್ನು ಬರೆದಿದ್ದಾರೆ, ನ್ಯಾಯಶಾಸ್ತ್ರ ದರ್ಪಣ ಮತ್ತೆ ಸರಳ ಭಾರತ ಸಂವಿಧಾನ ಲಾ ಬಗ್ಗೆ ಒಂದು ಮ್ಯಾಗಝಿನ್ ಇದ್ದೇ ಇರಲಿಲ್ಲ. ಆಮೇಲೆ ಉಚಿತ ನ್ಯಾಯ ಸಲಹಾ ಕೇಂದ್ರ ಅಂತ ಮಾಡಿದ್ರು 1982 ವೀರಪ್ಪ ಮೊಯ್ಲಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮನೆಯಲ್ಲಿ. ಹೌದು ಹೌದು.
0: ಈಗ ತಾವು ಈಗ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ನ್ಯಾಯವಾಣಿ ನಂಬರ್
1: ಖಂಡಿತೀನಿ, ನಿಮ್ ನಂಬರ್ ನನ್ನ ಹತ್ರ ಇಲ್ಲ, ಮೆಸೆಂಜರ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ, ಚೆನ್ನಾಗಿತ್ತು ಸರ್ ಇವತ್ತು ಅಂತ ಹೇಳ್ತಿರ್ತೀವಿ ಫೇಸ್ಬುಕ್ ಮೆಸೆಂಜರ್.
0: ನಮ್ಮ ಆಸಕ್ತಿ ಕ್ಷೇತ್ರಗಳು ಇದ್ದಾಗ ಮತ್ತೆ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ ಅಂದ್ರೆ ನಮಗೆ ಅದು ತುಂಬಾ ಹತ್ತಿರ ಆಗ್ಬಿಡುತ್ತೆ. ನಾವು ಏನು ಯೋಚನೆ ಮಾಡಿರ್ತೀವಿ ಆ ಬಗ್ಗೆ ಒಂದು ಕಾರ್ಯಕ್ರಮ ಬಂದಾಗಲಿ, ಅಥವಾ ಈಗ ಯಾರೋ ಒಬ್ಬ ಉದ್ಘೋಷಕರು ಮತ್ತೆ ಒಬ್ಬ ಕೇಳುಗರ ಜೊತೆಗೆ ಒಂದು ಸಂವಾದ ನಡೀತಾ ಇರ್ತದೆ, ಅಲ್ಲಿ ನಿಮಗೆ ಅನ್ಸುತ್ತೆ ಏನೋ ಈ ಬಗ್ಗೆ ಒಂದು ಪ್ರಶ್ನೆ ಕೇಳಬಹುದಿತ್ತು ಮತ್ತೆ ಇದನ್ನ ಇವ್ರು ಮಾತಾಡಬೇಕಿತ್ತು ಅಂತ ಅಂದಾಗ ಅದು ಬಂತಂದ್ರೆ ಖುಷಿ ಆಗ್ಬಿಡುತ್ತೆ.
1: ಖುಷಿ ಇದೆ ನಮಗೆ, ಸ್ಪಂದನಾ ಕಾರ್ಯಕ್ರಮ ಮತ್ತೆ ಪತ್ರೋತ್ತರ ಮತ್ತೆ ಬಂತು ಅನ್ನೋದೊಂದು ಖುಷಿ ಇದೆ ನಮಗೆ. ಯಾಕೆಂದ್ರೆ 7 ವರ್ಷದಿಂದ ನಮಗೆ ಎಲ್ಲಿ ಹೇಳ್ಬೇಕು, ಓರೆ ಕೊರೆಗಳ್ತಿದ್ದಕ್ಕೆ ಏನು ಇರಲಿಲ್ಲ. ಬಟ್ ನೀವು ತಪ್ಪೇ ಮಾಡ್ತೀರಾ ನಾನು ಹೇಳ್ತಾ ಇಲ್ಲ, ಇವಾಗ ಏನ್ ನಮಗೆ ಮೇಲ್ ಕೊಟ್ಟಿದ್ರೆ ಮೇಲ್ ಒತ್ತರ ಅಂತ ನಾನು ಇಟ್ಟಿದ್ದೀನಿ, ಹಾಗಾಗಿ ಅದಕ್ಕೂ ನಾವು ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಾ
0: ಅಲ್ವಾ,
1: ಹಾಗಾಗಿ
0: ಒಳ್ಳೆ. ಬಹುಶಃ ಈಗ ಯಾವ್ದೋ ಒಂದು ಸಂಸ್ಕೃತಿ ನಶಿಸ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ಬೆಳಕಿಗೆ ತರಬೇಕಂದಾಗ ಯಾವ್ದಾರ ಒಂದು ಮಾಧ್ಯಮ ಯಾರಾದ್ರೂ ಒಬ್ಬ ಸಂಸ್ಥೆಯವರಾಗಲಿ ಅದನ್ನ ಮತ್ತೆ ತರಬೇಕು, ಬೆಳಕಿಗೆ ತರಬೇಕು.
1: ನಾನು ಮೊದಲು 1991 ಫಸ್ಟ್ ಆಕಾಶವಾಣಿಗೆ ಬಂದಿದ್ದು ವಿಸಿಟ್ ಮಾಡಿದ್ದು. ಮೊದಲ ನಾನು ಭೇಟಿ ಮಾಡಿದ್ರೆ ಮಾಲತಿ ಶರ್ಮಾ ಮೇಡಮ್ ಅವ್ರನ್ನ, ಎಷ್ಟು ಖುಷಿ ಆಗ್ಬಿಟ್ಟು ಮನೆಗೆ ಹೋಗಿ ಅದೆಷ್ಟು ವರ್ಣಿಸಿದೀನಿ ಅಂದ್ರೆ.
0: ನಿಮ್ಮ ಸ್ನೇಹಿತರಾಗ್ಲಿ ರೇಡಿಯೋ ಬಗ್ಗೆ ನಿಮ್ಮ ಪ್ರೀತಿ ನೋಡಿ ಏನ್ ಪ್ರತಿಕ್ರಿಯೆ ಕೊಡ್ತಾರೆ?
1: ಒಳ್ಳೆ ಅಭ್ಯಾಸ ಅದು, ಅದು ಅಭ್ಯಾಸ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳೇ ಹೇಳ್ತಾಳೆ ಅದು ಎಷ್ಟು ನಿನಗೆ ಅಪ್ಡೇಟ್ ಆಗಿಲ್ಲ ನೀನು ಹಳೇದನ್ನು.
0: ರೇಡಿಯೋ ಈಗ ಮಾಡರ್ನ್ ಕೂಡ ಆಯ್ತಲ್ಲ.
1: ಹೌದು,
0: ಈಗ ಮೊಬೈಲ್ ಅಲ್ಲಿ ಎಲ್ಲ ಇಂಟರ್ನೆಟ್ ಮೂಲಕವಾಗಿ ನ್ಯೂಸ್ ಆನ್ ಏರ್ ಆಪ್ ಮೂಲಕವಾಗಿ ಕೂಡ ನಾವು ತಲುಪ್ತಾ ಇದೀವಲ್ಲ.
1: ಹೌದು,
0: ಸೊ ಹಳೆ ಮತ್ತು ಹೊಸ ಎರಡನ್ನೂ ಕೂಡ ನಾವು ಮೇಳೈಸಿಕೊಂಡು ಮುಂದುವರಿತಾ ಇದೀವಿ.
1: ಹೌದು, ಬಟ್ ಬದಲಾವಣೆ ಬರಬೇಕು ಸರ್. ಅದು
0: ಏನೇನು ಬದಲಾವಣೆ ಬೇಕು?
1: ಅಲ್ಲ, ಬದಲಾವಣೆ ಆಗ್ಬೇಕು ಆಗಿದೆ ನಾನು
0: ಹೇಳ್ತಂಗೆ
1: ಆಗಿದೆ. ಬಟ್ ಒಂದೇ ಒಂದು ನಿಮ್ಮಲ್ಲಿ ಮನವಿ ಅಂದ್ರೆ, ಓಲ್ಡ್ ಈಸ್ ಓಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಹೇಗೆ ಮುಂಬೈ ಕೇಂದ್ರ ಹಿಂದಿಗೆ ಬೋಲಿ ಬಿಸಿ ಗೀತ್ನಲ್ಲಿ ಕೇವಲ 50-60 ಹಾಡುಗಳು ಮಾತ್ರ ಬರುತ್ತೆ. ನಮ್ಮ ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಎರಡೂ ಹೊತ್ತು 1960-70-85 ತನಕ ಬಂದ್ರೆ ತುಂಬಾ ಸುಮಧುರವಾದ ಹಾಡುಗಳು ಕೇಳ್ಬೋದು. ಬೇರೆ ಹಾಡು ನಂಗೆ ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಬೇರೆ ವೇದಿಕೆಯನ್ನು ಕಲ್ಪಿಸ್ಕೊಡಿ
0: ಅಲ್ವಾ. ಅನೇಕ ಸಲಹೆಗಳನ್ನು ತಾವು ನೀಡ್ತಾ ಇದ್ದೀರಿ, ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮ ಆಕಾಶವಾಣಿಗೆ ನೀವು ಬಂದಿದ್ದೀರಿ. ಮತ್ತೆ ಬದುಕಿಗೆ ಯಾವುದೇ ನೆಗೆಟಿವ್ ಹೇಳದೆ ಇರುವಂತಹ ಒಂದು ಮಾಧ್ಯಮ ಜೊತೆ ಇರಬೇಕು ಅಂತ ಬಯಸ್ತೀವಿ.
1: ನಿಜ ನಿಜ,
0: ಅದನ್ನು ನೀವು ಹೇಳಿದ್ರೆ ನಿಮ್ಮ ಮೂಲಕವಾಗಿ ನಮ್ಮೆಲ್ಲ ಕೇಳುಗರಿಗೂ ಕೂಡ ಅಂಶ ಗೊತ್ತಾಗಿದೆ ಅಂತ ನಾವು ಭಾವಿಸೋಣ. ಈಗ ಕಡೆಯಲ್ಲಿ 90 ಅಂತನೋ ಪದ ನೀವು ಬಳಸಿದ್ರೆ ನಾವು ಕೂಡ ಬಳಸ್ತಾ ಇದ್ದೀವಿ. ಆಕಾಶವಾಣಿಗೆ 90 ಆಗ್ತಾ ಇರೋ ಸಂದರ್ಭದಲ್ಲಿ ಆಕಾಶಬುಟ್ಟಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಿ,
1: ಏನನ್ಸುತ್ತೆ ಆಕಾಶವಾಣಿಗೆ? ಆಕಾಶವಾಣಿ 90 ಅಂದ್ರೆ ಇಷ್ಟು ಒಂದು ಇಷ್ಟೆಲ್ಲ ಚಾಲೆಂಜಿಂಗ್ ಆಗಿದೆ ಹೇಳ್ಬೇಕಂದ್ರೆ. ನಾನು ಇಂಗ್ಲಿಷ್ ಪದ ಉಪಯೋಗಿಸಿದ್ದೀನಿ ಕೇಳ್ಕೋಬಹುದು. ಸ್ಪರ್ಧೆ ಜಾಸ್ತಿ ಇದೆ ಇವಾಗ, ಖಾಸಗಿ ಚಾನೆಲ್ಗಳು ಬೇಕಾದಷ್ಟು ಇದೆ, ಯೂಟ್ಯೂಬ್ ಇದೆ, ಸಾಮಾಜಿಕ ಮಾಧ್ಯಮಗಳಿದೆ. ಇಷ್ಟು ಮಧ್ಯವೂ ರೇಡಿಯೋ ಬೆಳೆದು ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದೆ, 90 ತನಕ ಮುಂದೆ ಬಂದಿದೆ.
0: ಅಂದ್ರೆ ಕೇಳುಗರು ಹೇಗಿರ್ತಾರಂದ್ರೆ, ತಮ್ಮ ಒಂದು ಸಾಂಸ್ಕೃತಿಕ ಹೆಮ್ಮೆಯ ಒಂದು ಕೇಂದ್ರ, ಅದು ಏನಾದ್ರೂ ಒಂದ್ ಚೂರು ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದ್ ಚೂರು ಕಡಿಮೆ ಆಯ್ತಂದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ, ಸಿಡಿದೇಳ್ತಾರೆ, ನಮಗ್ ಬೇಕು ಇದರಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ.

0: ಯಾವುದೇ ರೀತಿ ನ್ಯೂನತೆ ಬರಬಾರದು ಮತ್ತು ಕಡಿತಗೊಳಿಸಬಾರದು. ಮೊದಲು ಹೇಗಿತ್ತು ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಹೊರತು ಕಮ್ಮಿ ಮಾಡಬೇಡಿ. ಈಗಿನ ಎಷ್ಟೋ ಸಲ ನಾವು ಕಾರ್ಯಕ್ರಮ ಪ್ರಸಾರ ಮಾಡೋ ಅವಧಿ ಕಡಿಮೆ ಆಗಿರ್ತದೆ, ನೀವು ಹೆಚ್ಚು ಮಾಡಿ ಅಂತ ಕೇಳ್ತೀರಿ.
1: ನಿಜ ನಿಜ ನಿಜ.
0: ಅದರ ಅರ್ಥ ಏನಂದ್ರೆ ಎಲ್ಲ ನಮ್ಮ ಕೇಳುಗರು ತುಂಬಾ ಪ್ರೀತಿಯಿಂದ ಬಹಳಷ್ಟು ತಲ್ಲೀನರಾಗಿ ಆ ಕಾರ್ಯಕ್ರಮ ಜಾಸ್ತಿ ಇರಬೇಕು ಅಂತಾನೆ ಬಯಸ್ತಾರೆ.
1: ಸರ್, ಈ ಸಮಯ ನಾನು ನಮ್ಮ ಹಿರಿಯ ಉದ್ಘೋಷಕರು ಮತ್ತೆ ನಿಮ್ಮ ಅಧಿಕಾರಿ ವರ್ಗಗಳೇನಿದೆ, ನಿರ್ಮಲಾ ದೇವಿ ಮೇಡಮ್ ಅವರಿರ್ಬೋದು, ಇಂದುಬಾಯಿ ರಮೇಶ್ ಅವರಿರ್ಬೋದು, ಇಂದಿರಾ ಯೇಸುಪ್ರಿಯ ಗಜರಾಜ್ ಅಂತ ಇದ್ರು ಅವರು, ಮತ್ತೆ ನಮ್ಮ ಎಂ ಶಿವಕುಮಾರ್ ಅವರು, ಎಂ ಶಿವರಾಮ್ ಅವರು ಆಯ್ತಾ, ಆಮೇಲೆ ಸುಮಾ ಎಂ ಎಸ್ ಆಯ್ತಾ, ಮಾಲಾ ನರಸಿಂಹಮೂರ್ತಿ, ಮೈತ್ರಿ ಜಾಗಿರ್ದಾರ್, ನಾರಾಯಣ ಭಟ್ ಆಯ್ತಾ, ರಮೇಶ್ ಕುಲಕರ್ಣಿ, ಆಮೇಲೆ ನೀಲಮ್ಮ ಎಂ ಶೆಟ್ಟಿ ಅಂತ ಒಬ್ಬರಿದ್ದ ಅವ್ರು, ಇವಾಗ ಇಲ್ಲ ಕಾಲವಾಗಿದ್ದಾರೆ ಅವರು, ಮತ್ತೆ ಈಶ್ವರ ಕಾಳೇಕರ್ ಅವರು, ಗೋಪಾಲ್ ನಾಯ್ಕ ಅವರು, ಗೋಪಾಲ್ ನಾಯ್ಕ ಅವರು ಮರೆಯಕ ಸಾಧ್ಯ ಇಲ್ಲ ಅವರು, ಆಮೇಲೆ ಸುಧಾ ಸುದರ್ಶನ್, ಸುಧಾ ರಾವ್, ಸುಮಾರು ಜನ ಸರ್.
0: ವಾರ್ತೆಗಳನ್ನು ಕೇಳಿದಿರಿ, ನಾಟಕ ಕೇಳಿದಿರಿ,
1: ಆರ್ ಕೆ ದಿವಾಕರ್ ಇರ್ಬೋದು, ಕೆ ಟಿ ಕೃಷ್ಣಕಾಂತ್ ಅವ್ರ ಧ್ವನಿ ಮಾತ್ರ ಕಂಚಿನ ಕಂಠ, ಆಮೇಲೆ ಕೆ ವಿ ಬಾಲಸುಬ್ರಹ್ಮಣ್ಯ ಅವ್ರು ಮುಂಬೈನ ಇದ್ದಲ್ಲಿ ಅವ್ರು ನ್ಯೂಸ್ ಓದಿದ್ ಮಾಡ್ತಾ ಇದ್ರು, ನ್ಯೂಸ್ ರೀಡಿಂಗ್ ಅಲ್ಲಿ ಇದ್ರು ಅವರು.

0: ಆಮೇಲೆ ಸುಧಾ ಸುದರ್ಶನ್, ಸುಧಾ ಸುಮಾರು ಜನ ಸರ್.
1: ವಾರ್ತೆಗಳನ್ನು ಕೇಳಿದಿರಿ, ನಾಟಕ ಕೇಳಿದಿರಿ,
0: ಆರ್ ಕೆ ದಿವಾಕರ್ ಇರ್ಬೋದು, ಕೆ ಟಿ ಕೃಷ್ಣಕಾಂತ್ ಅವ್ರ ಧ್ವನಿ ಮಾತ್ರ ಕಂಚಿನ ಕಂಠ, ಆಮೇಲೆ ಕೆ ವಿ ಬಾಲಸುಬ್ರಹ್ಮಣ್ಯ ಅವ್ರು ಮುಂಬೈನ ಡೆಲ್ಲಿನಲ್ಲಿ ಅವ್ರು ನ್ಯೂಸ್ ಓದಿದ್ ಮಾಡ್ತಾ ಇದ್ರು, ನ್ಯೂಸ್ ರೀಡಿಂಗ್ ಅಲ್ಲಿ ಇದ್ರು ಅವ್ರು ವಾಚಕರಾಗಿದ್ದರು, ಅನುರಾಧ ಮತ್ತು ಅವ್ರ ದಂಪತಿಗಳು ಮತ್ತೆ ಬೆಂಗಳೂರು ಬಂದ್ರು. ಅವರು ಅಷ್ಟೇ, ನಾನು ಯಾವಾಗಲೂ ಕಂಚಿನ ಕಂಠ ಅಂತ ಮೆಸೇಜ್ ಮಾಡ್ತಿದ್ದವ್ರು, ಬಹಳ ಖುಷಿ ಅವ್ರಿಗೆ.
1: ಬಹಳಷ್ಟು ಎಲ್ಲ ನಮ್ಮ ರಿಟೈರ್ಡ್ ಸ್ಟಾಫ್ ಗಳನ್ನ,
0: ಹೌದು ಸರ್, ಅವರು ಅವ್ರ ಮಾತು ಕೇಳ್ಕೊಂಡೆ ತಾನೆ ನಾವು ಬೆಳೆದಿರೋದು, ಒಳ್ಳೆ ಮಾತುಗಳನ್ನ
1: ಹೇಳಿ. ಪ್ರಸಾರ ತಜ್ಞರು ಎಲ್ಲರೂ, ಜಿ ಎಂ ಶಿರಟ್ಟಿ, ಆಮೇಲೆ ಕೃಷ್ಣಮೂರ್ತಿ, ಇಂತಹ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು
0: ಭೇಟಿ ಮಾಡಿದೀವಿ, ಎಲ್ಲರನ್ನು ಮಾತಾಡಿದೀವಿ.
1: ಹೌದೌದು, ನೆನಪು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ನಮ್ಮ ದಿಗ್ಗಜರನ್ನ ನೆನಪಿಸಬೇಕಾಗುತ್ತೆ.
0: ಆರ್ ಕೆ ಸಿತಮ್ಮ ಅವರು, ಲಲಿತಾ ಸತ್ಯಮೂರ್ತಿ,
1: ಲಲಿತಾ ಸತ್ಯ,
0: ಇಂದ್ರಾಣಿ ರಾಜಶೇಖರ್ ಅವರು, ಸುಮಾರು ಜನ
1: ಸರ್ ಹೇಳ್ತಾರೆ. ನಮ್ಮ ಆಕಾಶವಾಣಿ ಬಳಗ ಫುಲ್ ನೆನಪಿಟ್ರಿ ನೀವು,
0: ಎಲ್ಲ ನೆನಪಿದೆ, ಎಲ್ಲರೂ ನೆನಪಿದ್ದಾರೆ ಸರ್, ನೆನಪಿದ್ದಾರೆ.
1: ಬಹಳ ಸಂತೋಷ, ಎಲ್ಲರನ್ನು ಕೂಡ ನೆನಪಿಸ್ತಾರಲ್ಲ ನಮ್ಮ ನಾಗರಾಜ್ ಅವರು ಅಂತ ಹೇಳಿ.
0: ಆಮೇಲೆ ನಮ್ಮ ಎಂ ಜಿ ಶ್ರೀಹರ್ಷನ್ ಅವರು, ಮತ್ತೆ ಟಿ ವಿ ವಿದ್ಯಾಶಂಕರ್, ಪ್ರತಿ ವಾರ ಏನಾಗೋದು ಕಾರ್ಯಕ್ರಮ ಕೊಡೋರು.
1: ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಇದುವರೆಗೂ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರಲ್ಲಿ ಹರೋ ಮಂಕುತಿಮ್ಮ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರಲ್ಲಿ ಹರೋ ಮಂಕುತಿಮ್ಮ.

ಪುಣ್ಯದಿಂದ ಇಬ್ಬರು ಒಂದೆಡೆ ಸೇರಿದರು. ಫಲ ಚನ್ನಕೇಶವ ಮೂರ್ತಿ, ಬೇಲೂರು ಚನ್ನಕೇಶವ ಮೂರ್ತಿ ನಾವು ನೋಡಲು ಒಂದು ಅಗಾಧ ಕೃತಿಯನ್ನು ನೋಡಿದೆ ಹಾಗಾಗುತ್ತೆ. ಹಾಗೆ ಸಾಹಿತ್ಯ ಮತ್ತು ಕಾವ್ಯಗಳು ಜಗತ್ತಿನ ಪುಣ್ಯಬಲದಿಂದ ಇವುಗಳ ನಿರ್ಮಾಣ ಜೀವಕ್ಕೆ ಅತ್ಯಂತ ಉಪಯುಕ್ತವಾದವುಗಳು. ಹೀಗೆ ತಮ್ಮ ಮನಸ್ಸಿನಲ್ಲಿ ಮೂಡಿದನ್ನು ಕೃತಿಯಲ್ಲಿ ತೋರಿಸಬಲ್ಲವರು ಧನ್ಯರು. ಸೃಷ್ಟಿಯಲ್ಲಿ ಪ್ರಕೃತಿಯು ಆ ಕೆಲಸವನ್ನು ಮಾಡುತ್ತದೆ. ಮನುಷ್ಯರಿಗೆ ಆ ಸಾಮರ್ಥ್ಯ ಬರುವುದು ದೈವ ಕೃಪೆಯಿಂದಲೇ. ಅವರು ಬ್ರಹ್ಮದಾಟದಲ್ಲಿ ತಾವು ಸಹಕಾರಿಗಳು ಎಂದು ತಿಳಿದುಕೊಂಡಾಗಲೇ, ಅದಕ್ಕೆ ವಯಸ್ಸಿನಲ್ಲಿ ಕಡಿಮೆ ಇದ್ದು ಅದ್ಭುತ ಕಲಾ ಪ್ರತಿಭೆ ಇರುವುದನ್ನು ನೋಡಿ ಉದ್ಗಾರ ತೆಗೆಯುವುದು ಗಾಡ್ ಗಿಫ್ಟ್ ಅಂತ. ದೈವ ಕೃಪೆಯಲ್ಲದೆ ಮತ್ತೇನು? ಇನ್ನೊಂದೆಡೆ ಡಿ ವಿ ಜಿ ಹೇಳುತ್ತಾರೆ, ರಾಘವ ಕೃತಿತಾಂ ಕಣ್ಣಾರೆ ಕಾಣದಿರೆ, ತ್ಯಾಗರಾಜನ ಮುಖದೆ ಲಲಿತ ಭಾವಗಳು ರಾಗರಾಗಗಳಾಗಿ ತ್ವರಿದು ಬರುತ್ತಿರ್ದುಪುವೆ, ವಾಗ್ಗೇಯ ಸತ್ಯವನು ಮರಳು ಮುನಿಯ. ರಾಮನ ಸುಂದರವಾದ ರೂಪವು ತನ್ನ ಮನಸ್ಸಿನಲ್ಲಿ ಮೂಡದಿದ್ದಲ್ಲಿ ತ್ಯಾಗರಾಜರ ಬಾಯಿಂದ ಮನೋಹರ ಮತ್ತು ಕೋಮಲವಾದ ಭಾವನೆಗಳು ವಿಧ ವಿಧದ ರಾಗಗಳಲ್ಲಿ ಹರಿದು ಬರಲು ಸಾಧ್ಯವಾಗುತ್ತಿತ್ತೆ. ಇದು ಕೃತಿ ರಚಿಸಿ ಹಾಡುವವನಲ್ಲಿ ಕಂಡುಬರುವ ಸತ್ಯವಾಗಿದೆ.

ಮನದ ಭಾವಿತ ಒಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಮನದ ಭಾವಿತ ಕೊಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವ ದಾರಲಿ ಪೇಳು ಮಂಕುತಿಮ್ಮ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವ ದಾರಲಿ ಪೇಳು ಮಂಕುತಿಮ್ಮ.

0: Forget the past and don't worry about the future. Act sincerely in the present, which will bring best results. Bhutakala pechata, bhavishya chinakata. Naavu bhavisuvudu ashte, ellavannu hondisuvanu bhagavantane. Avana anugrahavillave yava karyavu neraveralaradu. Manushyana charitre intha aashegala mattu nirashegala avana satata prayatnada vrittanta. ಎಲ್ಲರ ಎಲ್ಲ ಆಶೆಗಳನ್ನು ಪೂರೈಸುವ ಸಾಧನಗಳು ಇಲ್ಲ. ಅದಕ್ಕೆ ಹೇಳುತ್ತಾರೆ, ಎಲ್ಲರ ಅವಶ್ಯಕತೆಗಳನ್ನು ಪೂರೈಸಬಹುದು ಆದರೆ ಆಶೆಗಳನ್ನು ಪೂರೈಸಲಾರೆವು. ಇಲ್ಲಿ ಅವನು ಪೂರೈಸಿಕೊಳ್ಳಲಿಲ್ಲವೆಂದಾದರೆ ಅದಕ್ಕೆ ಯಾರ ಮೇಲೆ ಕೋಪಗೊಳ್ಳುವುದು? ಮನಸ್ಸು ಬುದ್ಧಿಗಳು ಅವನ ಶರೀರದಲ್ಲಿ ಹಿಂದಿನ ಸಂಸ್ಕಾರಗಳ ಅನುಸಾರವಾಗಿ ಕೆಲಸ ಮಾಡುತ್ತಿರುತ್ತವೆ. ಆ ವಿಚಾರಧಾರೆಗಳೇ ಅವನ ಚಿಂತನೆಗಳನ್ನು ಮತ್ತು ಶಾರೀರಿಕ ಕೆಲಸಗಳನ್ನು ನಿಗದಿಪಡಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಪೂರ್ಣ ವಿಕಾಸ ಹೊಂದಬೇಕಾದರೆ ಬಹಳಷ್ಟು ಜನ್ಮಗಳ ಸಾಧನೆಯು ಬೇಕಾಗುವುದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ

ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:05. ಗಮನಿಸಿ, ಈ ಬೆಳಗ್ಗೆ 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0872 2285 8 2 8 1 2 9. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ, ಬಳಿಕ ಮಡಿಕೇರಿಯ ವಿದುಷಿ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ ಕುರಿತು ಡಾ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂಜೆ 5:00 ಕೊಡವಾಸಿರಿ ಕಾರ್ಯಕ್ರಮದಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡುತ್ತಾರೆ ಬೊಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ. ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900091282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು, ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು. ಅದೇ ಕತೆ,
5: ಅದೇ ಕತೆ.
6: ಇದೇ ಭಾನುವಾರ ಅಂದರೆ May 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
7: ಸಿಂಚನ
6: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
4: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
6: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರ ಸಿಗಲ್ಲ.
6: ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
1: ಮನೆ ಪರಿಸರ ಅಂದ್ರೆ ಮೊಬೈಲ್ ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರದು.
0: ಕಾರ್ಯಕ್ರಮ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ.
1: ಊಟ ಪೌಟ್ ತೆಗಿತಾ ಇದ್ರು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಸಮಯ ಶನಿವಾರ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಮರುಪ್ರಸಾರ ಆಗತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ, ಪೋಷಕರಿಗೆ ಹೇಳಿರುವಂತಹ ಕಿವಿ ಮಾತು ಕೇಳೋಣ ಪೂರಣ ಕಾರ್ಯಕ್ರಮದಲ್ಲಿ.
2: ನನಗೆ ಬದುಕೋ ಕನಸೇ ನೀವು.
3: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ನಮ್ಮನೇಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ ಆಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ. ಇದೇ ಶನಿವಾರ ಅಂದರೆ May 16 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಚೆನ್ನವೀರ ಕಣವಿ ಅವರ ರಚನೆ, ಹಾಡಿದ್ದಾರೆ ಬಿ ಆರ್ ಛಾಯಾ.

ಇನ್ನು ಮುಂದೆ ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ ಹೆಚ್ ಎಸ್ ವೆಂಕಟೇಶಮೂರ್ತಿ ಅವರ ರಚನೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हेलो
2: राजेश अवरे, पोलीस स्टेशन इंद ಮಾತಾಡ್ತಿದ್ದೀನಿ।
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ। ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ।
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರ
3: ಸರ್। ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್।
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ
1: ಸರ್। 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ।
2: ಅರೆ
1: ಕಟ್ ಮಾಡಿದ್ರು।
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆ

0: ಅಷ್ಟಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವಿನ ಸ್ವಾತಿ ರಿಷಿತ್. ಬದುಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಕೊಟ್ಟಂತಹ ಅಮೂಲ್ಯವಾದಂತಹ ಉಡುಗೊರೆ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ನಾವು ಅನುಭವಿಸುವಂತಹ ಪ್ರತಿಯೊಂದು ಕ್ಷಣ, ಸಂತೋಷ, ದುಃಖ, ಸವಾಲುಗಳು ಮತ್ತು ಯಶಸ್ಸು ಎಲ್ಲವೂ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿರಿಸುತ್ತೆ. ಪ್ರತಿಯೊಬ್ಬರ ಬದುಕಿನ ದಾರಿ ವಿಭಿನ್ನ ಆಗಿರಬಹುದು, ಆದರೆ ಎಲ್ಲರ ಗುರಿ ಏನು? ಸಂತೋಷ ಮತ್ತು ನೆಮ್ಮದಿಯನ್ನು ಹುಡುಕೋದೇ ಆಗಿದೆ. ಬದುಕಿನಲ್ಲಿ ಏರುಪೇರುಗಳು ಸಹಜ, ಆದರೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಮುಂದೆ ಸಾಗೋದು ಮುಖ್ಯ. ಇನ್ನು ಮನುಷ್ಯನ ಬದುಕಿನಲ್ಲಿ ಸಾಮಾನ್ಯವಾಗಿ ಎರಡು ವಿಧದ ಜೀವನ ಶೈಲಿಯನ್ನು ನಾವು ಕಾಣಬಹುದು. ಒಂದು ತೋರಿಕೆಯ ಬದುಕು, ಮತ್ತೊಂದು ಸಹಜವಾದಂತಹ ಬದುಕು. ಹಾಗಿದ್ರೆ ಶ್ರೋತೃಗಳೇ, ಇವತ್ತು ನಾವು ಸಹಜ ಬದುಕು ಮತ್ತು ತೋರಿಕೆಯ ಬದುಕಿನ ನಡುವೆ ನಾವು ಯಾವ ರೀತಿ ಜೀವಿಸ್ತಾ ಇದ್ವಿ ಅನ್ನೋದನ್ನು ಮಾತಾಡೋಣ. ಹಂತಕನ ಸಂಚು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್, ಸಾಹಿತ್ಯ ಕುವೆಂಪು.

ತೋರಿಕೆಯ ಬದುಕು ಇಂದಿನ ಕಾಲದಲ್ಲಿ ನಿಧಾನವಾಗಿ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಜನರು ತಮ್ಮ ಜೀವನವನ್ನು ಸುಂದರವಾಗಿ ನಡೆಸೋದಕ್ಕಿಂತ ಅದನ್ನು ಇತರರಿಗೆ ಚೆನ್ನಾಗಿ ಕಾಣಿಸೋದ್ರ ಕಡೆ ಹೆಚ್ಚು ಗಮನ ಹರಿಸ್ತಾರೆ. ಕೆಲವರು ತಮ್ಮ ಸಂತೋಷವನ್ನು ಮನಸ್ಸಿನಲ್ಲಿ ಅನುಭವಿಸುವಂಥ ಬದಲು ಅದನ್ನು ಚಿತ್ರಗಳಲ್ಲಿ ಮತ್ತು ಮಾತುಗಳಲ್ಲಿ ಪ್ರದರ್ಶಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನಿಜವಾದ ಸಂತೋಷವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೇವಲ ಅನುಭವಿಸ್ಬೋದಷ್ಟೇ. ತೋರಿಕೆಯ ಬದುಕು ಅಥವಾ ಜೀವನ ಕೆಲವೊಮ್ಮೆ ಮರುಭೂಮಿಯ ಮರೀಚಿಕೆ ಅಂತ ಇರುತ್ತೆ. ದೂರದಿಂದ ನೋಡಿದಾಗ ಆಕರ್ಷಕವಾಗಿ ಕಾಣುತ್ತೆ, ಆದರೆ ಹತ್ತಿರ ಹೋದಾಗ ಅದರ ನಿಜ ಸ್ವರೂಪ ತಿಳಿಯುತ್ತೆ. ದುಬಾರಿ ವಸ್ತುಗಳು, ದೊಡ್ಡ ಮನೆ, ಮೆಚ್ಚುಗೆಗಾಗಿ ಮಾಡಿದಂತಹ ಪ್ರದರ್ಶನಗಳು ಕ್ಷಣಿಕ ಸಂತೋಷವನ್ನು ನೀಡಬಹುದು. ಬೇರೆಯವರ ಕಣ್ಣಿಗೆ ದೊಡ್ಡವರಾಗಿ ಕಾಣಬೇಕೆಂಬ ಆಸೆಯಲ್ಲಿ ಕೆಲವರು ತಮ್ಮ ನಿಜವಾದ ಜೀವನದ ಸರಳತೆಯನ್ನು ಕಳೆದುಕೊಳ್ತಾರೆ. ತೋರಿಕೆಯ ಹಿಂದೆ ಓಡುತ್ತಾ ತಮ್ಮ ಸ್ವಭಾವ, ಮೌಲ್ಯಗಳು ಮತ್ತು ಆತ್ಮತೃಪ್ತಿಯನ್ನು ಮರೆತುಬಿಡ್ತಾರೆ. ಹೊರಗೆ ಬೆಳಕು ತುಂಬಿದ ಮನೆ ಇದ್ದರೂ ಒಳಗೆ ಮನಸ್ಸಿನಲ್ಲಿ ಕತ್ತಲೆ ಇದ್ದರೆ ಅದು ನಿಜವಾದ ಸುಖ ಆಗಿರೋಕ್ಕೆ ಸಾಧ್ಯ ಇಲ್ಲ. ತೋರಿಕೆಯ ಬದುಕು ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡುವ ಅಭ್ಯಾಸಕ್ಕೆ ತಳ್ಳುತ್ತೆ. ಅವನ ಬಳಿ ಇದೆ, ನನ್ನಲ್ಲಿಲ್ಲ ಎಂಬ ಚಿಂತನೆ ಅಸೂಯೆ ಮತ್ತು ಅತೃಪ್ತಿಯನ್ನು ಹೆಚ್ಚಿಸುತ್ತೆ. ಮೌನ ಗೀತೆಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ, ಸಂಗೀತ ಎಂ ರಂಗರಾವ್, ಸಾಹಿತ್ಯ ಕನಕದಾಸರು.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ಇನ್ನು ಸಹಜ ಬದುಕು ಅಂತ ಹೇಳಿದರೆ, ಜೀವನವನ್ನು ಅದರ ನಿಜವಾದ ರೂಪದಲ್ಲಿ ಸ್ವೀಕರಿಸಿ ಸರಳತೆ ಮತ್ತು ಸಂತೋಷದೊಂದಿಗೆ ಸಾಗಿಸೋದು. ಇದು ತೋರಿಕೆಯ ಹೊಳಪಿಲ್ಲದಿದ್ದರೂ ಕೂಡ ಮನಸ್ಸಿನೊಳಗೆ ಆಳವಾದಂತಹ ಶಾಂತಿ ಮತ್ತು ತೃಪ್ತಿಯನ್ನು ನೀಡುವಂತಹ ಬದುಕಾಗಿದೆ. ಇಲ್ಲಿ ಸಹಜವಾಗಿ ಜೀವಿಸೋದು, ಹಾಗೆ ತಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳೋದೇ ಇರೋದು, ಹಾಗೆ ಇವರು ತಮ್ಮದೇ ದಾರಿಯಲ್ಲಿ ಸಂತೋಷವನ್ನು ಕಂಡುಕೊಳ್ತಾರೆ. ಸಹಜ ಬದುಕು ಬೆಳಗಿನ ತಂಪಾದ ಗಾಳಿಯಂತೆ, ಆದರೆ ಅದರ ಸ್ಪರ್ಶ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಇದು ದೊಡ್ಡ ದೊಡ್ಡ ಕನಸುಗಳನ್ನು ಬಿಟ್ಟು ಬದುಕೋದಲ್ಲ, ಬದಲಾಗಿ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂತಹ ಕಲೆ. ಮನೆಯವರ ಜೊತೆಗಿನ ನಗು, ಮಳೆಯ ಸದ್ದು ಕೇಳುತ್ತಾ ಕುಳಿತುಕೊಳ್ಳೋದು, ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯೋದು, ಇವುಗಳಲ್ಲಿ ಸಹಜ ಬದುಕಿನ ಸೊಬಗು ಅಡಗಿದೆ. ಸಹಜ ಬದುಕಿನಲ್ಲಿ ಮುಖವಾಡಗಳು ಇರೋದಿಲ್ಲ. ಇಲ್ಲಿ ಪ್ರದರ್ಶನಕ್ಕಿಂತ ಪ್ರಾಮಾಣಿಕತೆ ಇರುತ್ತೆ, ಆಸ್ತಿಗಿಂತ ಆತ್ಮಸಂತೋಷ ಮುಖ್ಯ ಆಗಿರುತ್ತೆ, ಹಾಗೆ ಮೆಚ್ಚುಗೆಗಿಂತ ಮನಃಶಾಂತಿ ಮುಖ್ಯ ಆಗಿರುತ್ತೆ. ಪ್ರಕೃತಿಯನ್ನು ನೋಡಿದರೆ ನಮಗೆ ಸಹಜ ಬದುಕಿನ ಅರ್ಥ ತಿಳಿಯುತ್ತೆ. ಹೂವು ತನ್ನ ಸುಂದರತೆಯನ್ನು ತೋರಿಸಲು ಪ್ರಯತ್ನಿಸೋದಿಲ್ಲ, ಆದರೆ ಅದು ಸಹಜವಾಗಿಯೇ ಎಲ್ಲರನ್ನ ಆಕರ್ಷಿಸುತ್ತೆ. ಹಾಗೆ ಸಹಜವಾಗಿ ಬದುಕುವಂತಹ ವ್ಯಕ್ತಿಯ ಜೀವನವು ಕೂಡ ಮಾತಿಗಿಂತ ಮೌಲ್ಯಗಳಿಂದ ಎದ್ದು ಕಾಣುತ್ತೆ.

ಜೀವನ ಚಕ್ರ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಸಾಹಿತ್ಯ ಚಿ ಉದಯ್.

ಜೀವನ ಚಕ್ರ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಸಾಹಿತ್ಯ ಚಿ ಉದಯ್ ಶಂಕರ್.

ಸಹಜ ಬದುಕು ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸರಳವಾಗಿ, ಪ್ರಾಮಾಣಿಕವಾಗಿ ಮತ್ತು ಸಂತೋಷದಿಂದ ಬದುಕೋದು. ಉದಾಹರಣೆಗೆ, ಸರಳವಾದ ಬಟ್ಟೆ ಧರಿಸೋದು, ನಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಿ ಸಾಲ ಮಾಡದೆ ಜೀವನ ಸಾಗಿಸೋದು, ಕುಟುಂಬದವರೊಂದಿಗೆ ಸಮಯ ಕಳೆಯೋದು ಮತ್ತು ಇರೋದ್ರಲ್ಲೇ ತೃಪ್ತಿ ಪಡೋದು, ಹಬ್ಬಗಳನ್ನು ಸರಳವಾಗಿ ಆಚರಿಸಿ ಅದರ ನಿಜವಾದ ಅರ್ಥವನ್ನು ಅನುಭವಿಸೋದು, ಇತರರಿಗೆ ಸಹಾಯ ಮಾಡಿದರೂ ಅದನ್ನು ಪ್ರಚಾರ ಮಾಡದೇ ಇರೋದು, ಇವು ಸಹಜವಾದ ಬದುಕು. ಇನ್ನೊಂದೆಡೆ, ತೋರಿಕೆಯ ಜೀವನ ಶೈಲಿಯಲ್ಲಿ ನಮ್ಮ ನಿಜವಾದ ಸ್ಥಿತಿಗಿಂತ ದೊಡ್ಡವರಂತೆ ಕಾಣಲು ಮಾಡುವಂತಹ ಪ್ರಯತ್ನ. ಉದಾಹರಣೆಗೆ, ದುಬಾರಿ ಮೊಬೈಲ್, ಬ್ರ್ಯಾಂಡೆಡ್ ಬಟ್ಟೆ ಅಥವಾ ದುಬಾರಿ ವಾಹನಗಳನ್ನು ಕೇವಲ ಇತರರಿಗೆ ತೋರಿಸಲಿಕ್ಕೆ ಖರೀದಿಸೋದು, ಹಾಗೆ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ಸಾಲದಲ್ಲಿ ಮುಳುಗೋದು. ಇನ್ನು ಕೆಲವರು ತಮ್ಮಲ್ಲಿ ಇಲ್ಲದನ್ನೆಲ್ಲ ಇದೆ ಅಂತ ತೋರಿಸ್ಕೊಳ್ಳೋದು, ಹೊರಗೆ ಸಂತೋಷವಾಗಿರುವಂತೆ ಕಾಣಿಸಿದ್ರೂ ಕೂಡ ಒಳಗಡೆ ಒತ್ತಡ ಮತ್ತೆ ಅತೃಪ್ತಿಯಿಂದ ಅವರು ಬದುಕ್ತಿರ್ತಾರೆ. ಕೇಳೋಣ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್, ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್, ಸಾಹಿತ್ಯ ಎನ್ಎಸ್ಎಲ್ ಭಟ್.

ಗಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಕುರುಡಾಗಿ, ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ.

ಜೀವನದ ನಿಜವಾದ ಸೌಂದರ್ಯ ದುಬಾರಿ ವಸ್ತುಗಳಲ್ಲಿ ಅಥವಾ ತೋರಿಕೆಯಲ್ಲಿ ಇಲ್ಲ, ಸರಳವಾಗಿ ಬದುಕುವ ಮನಸ್ಸಿನಲ್ಲಿ ಅಡಗಿದೆ. ಸಾಮಾನ್ಯ ವ್ಯಕ್ತಿಗಳು ತಮ್ಮ ಪರಿಶ್ರಮದ ಬೆವರಿನಲ್ಲಿ ಸಂತೋಷವನ್ನು ಹುಡುಕ್ತಾರೆ. ಅವರಿಗೆ ದೊಡ್ಡ ಅರಮನೆಗಳ ಅಗತ್ಯತೆ ಇಲ್ಲ, ಪ್ರೀತಿಯಿಂದ ಕೂಡಿದಂತಹ ಒಂದು ಸಣ್ಣ ಮನೆ ಸಾಕು. ದುಬಾರಿ ಊಟಕ್ಕಿಂತ ಕುಟುಂಬದ ಜೊತೆ ಕೂತು ತಿನ್ನುವಂತಹ ಸರಳ ಜೀವನವೇ ಅವರಿಗೆ ಅಮೂಲ್ಯವಾಗಿದೆ. ಸಹಜ ಬದುಕು ಮನುಷ್ಯನಿಗೆ ಮನಃಶಾಂತಿ, ತೃಪ್ತಿ ಮತ್ತು ನಿಜವಾದ ಸಂಬಂಧಗಳ ಮೌಲ್ಯಗಳನ್ನು ತಿಳಿಸಿದರೆ, ತೋರಿಕೆಯ ಬದುಕಿನಲ್ಲಿ ಕಣ್ಣಿಗೆ ಕಾಣುವಂತಹ ಹೊಳಪು ಮಾತ್ರ ಇರುತ್ತೆ. ಒಟ್ಟಾರೆಯಾಗಿ ಜೀವನದ ನಿಜವಾದ ಸೌಂದರ್ಯ ತೋರಿಕೆಯಲ್ಲಿ ಅಲ್ಲ, ಸಹಜತೆಯಲ್ಲಿ ಅಡಗಿದೆ. ನಾವು ಜೀವನದಲ್ಲಿ ಎಷ್ಟು ಗಳಿಸಿದ್ದೇವೆ ಎಂಬುದಕ್ಕಿಂತ ಎಷ್ಟು ಸಂತೋಷದಿಂದ ಬದುಕಿದ್ದೇವೆ ಎಂಬುದೇ ಮುಖ್ಯ. ಆದ್ದರಿಂದ ತೋರಿಕೆಯ ನೆರಳನ್ನು ಬಿಟ್ಟು ಸಹಜ ಬದುಕಿನಲ್ಲಿ ನಡೆಯೋದು ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತೆ. ಸರಳತೆ ನಮ್ಮ ಅಲಂಕಾರವಾಗಲಿ, ತೃಪ್ತಿ ನಮ್ಮ ಸಂಪತ್ತಾಗಲಿ, ಮತ್ತು

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:45. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಆರ್ ಎ ರಮಾಮಣಿ ಅವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೀರ್ತನೆ ಮಹಾದಾದಿದೇವ ನಮೋ, ನಾಟರಾಗ ಖಂಡಚಾಪು ತಾಳ.

ಪ್ರಿಯ ಕೇಳುಗರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಯ ರಮಾಮಣಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಕೊನೆಯಲ್ಲಿ ಕೇಳೋಣ ತ್ಯಾಗರಾಜರ ಕೀರ್ತನೆ ಮಾ ಕೆಲರ ವಿಚಾರಮು, ಆದಿತಾಳ ರವಿಚಂದ್ರಿಕೆ ರಾಗ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎ ರಮಾಮಣಿ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನನ್ನ ಮೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ 08272. ಇದು ನನ್ನ ಮೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:35:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದುರಂಧರ್ ಚಿತ್ರಕ್ಕಾಗಿ ಮಧುಬಂತಿ ಬಗ್ಜಿ ಹಾಗೂ ಜಾಸ್ಮಿನ್ ಹಾಡಿರುವ ಗೀತೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಾಶ್ವತ ಸಚ್ದೇವ್, ಸಾಹಿತ್ಯ ಜಾಸ್ಮಿನ್ ಅವರದ್ದು.

ಮುಂದಿನ ಗೀತೆ ಪರಂ ಸುಂದರಿ ಚಿತ್ರದ್ದು, ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು. ಸಂಗೀತ ಸಂಯೋಜನೆ ಮಾಡಿ ಸೋನು ನಿಗಮ್ ಹಾಗೂ ಕೃಷ್ಣಕಲಿ ಸಾಹಾ ಅವರೊಂದಿಗೆ ಹಾಡಿದ್ದಾರೆ ಸಚಿನ್ ಜಿಗರ್.

ಮುಂದಿನ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ಒದಗಿಸಿದವರು ಮಿಥುನ್, ಚಿತ್ರ ಕಬೀರ್ ಸಿಂಗ್. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಅರಿಜಿತ್ ಸಿಂಗ್.

ಇರಿ, ಈಗ ಸಮಯ 10:49:06. ಗಮನಿಸಿ ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ STD ಕೋಡ್ 0827222258558. ಮತ್ತೊಂದು ಸಂಖ್ಯೆ 2281219. ಗಾನ ಬಜಾನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ರೇಸ್ ಚಿತ್ರಕ್ಕಾಗಿ ಅತೀಫ್ ಅಸ್ಲಾಂ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರೀತಮ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಾಘಿ ಚಿತ್ರಕ್ಕಾಗಿ ಕುಮಾರ್ ಅವರು ಸಾಹಿತ್ಯ ಬರೆದಿರುವ ಗೀತೆಯನ್ನು. ಸಂಗೀತ ಸಂಯೋಜನೆ ಮಾಡಿ ಮೊನಾಲಿ ಠಾಕೂರ್ ಅವರೊಂದಿಗೆ ಹಾಡಿದ್ದಾರೆ ಮೀಟ್ ಬ್ರದರ್ಸ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
1: ಮನೆ ಪರಿಸರ ಅಂದ್ರೆ ಮೊಬೈಲ್ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು.
0: ಕಾರ್ಯಕ್ರಮ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
1: ಹಾಗೆಲ್ಲ ಊಟ ಪೌಟ ತೆಗಿತಾ ಇದ್ರು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಸಮಯ ಶನಿವಾರ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4:00 ಮರು ಪ್ರಸಾರ ಆಗುತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ, ಪೋಷಕರಿಗೆ ಹೇಳಿರುವಂತಹ ಕಿವಿ ಮಾತು ಕೇಳೋಣ ಪೂರಣ ಕಾರ್ಯಕ್ರಮದಲ್ಲಿ.
2: ನನಗೆ ಬದುಕೋ ಕನಸೇ ನೀವು.
3: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ನಮ್ಮನೆಯಲ್ಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ ಆಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ. ಇದೇ ಶನಿವಾರ ಅಂದರೆ May 16 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ. ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
4: ಮಡಿಕೇರಿ ಆಕಾಶವಾಣಿ.
0: ಹೌದು,
5: ಉಲ್ಲಾಸದ ಮಳೆ ಗೊತ್ತಿದೆ.
4: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು.
5: ಮುಂಜಾನೆ
0: ಗೂಗಲ್ ನಲ್ಲೂ ಕೂಡ FM 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ.

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:02:48. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇಂದಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ಶ್ರೋತೃಗಳೇ, ನಿಮಗೆಲ್ಲರಿಗೂ ಕೂಡ ನನ್ನೆದೆಯ ಹಾಡು ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಹಾಗೆಯೇ ಏನೇನು ಸೂಚನೆಗಳನ್ನು ಪಾಲಿಸಬೇಕು ಅನ್ನೋದು ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ನಿಮ್ಮ ಗಮನಕ್ಕೆ ಅದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನೀವು ಕೆಲವೊಂದು ಸೂಚನೆಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡುವಂತಿಲ್ಲ, ಹಾಗೆಯೇ ರಾಜಕೀಯ ಪಕ್ಷಗಳ ಬಗ್ಗೆ ಕೂಡ ಮಾತನಾಡುವ ಹಾಗಿಲ್ಲ. ಯಾವುದೇ ರೀತಿಯ ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ನನ್ನೆದೆಯ ಹಾಡು ಕಾರ್ಯಕ್ರಮ ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ ಆಗಿದೆ. ಹಾಗೆಯೇ ನೀವು ನಮಗೆ ಕರೆ ಮಾಡಿದಾಗ ನಾವು ನಿಮಗೆ ಒಂದು ನುಡಿಗಟ್ಟನ್ನು ಕೇಳ್ತೀವಿ, ಅದರ ಅರ್ಥ ಹೇಳಿ ನೀವು ಒಂದು ವಾಕ್ಯ ರಚನೆಯನ್ನು ಮಾಡಬೇಕು.

0: ಜೊತೆಗೆ ನಿಮ್ಮು ಕೇಳಿರುವಂಥ ಹಾಡು, ನಿಮ್ಮಿಷ್ಟದ ಹಾಡು, ಅದು ಯಾಕಾಗಿ ಇಷ್ಟ ಅನ್ನೋದನ್ನು ಕೂಡ ಹೇಳೋದನ್ನು ಮರಿಬೇಡಿ. ಹಾಗಿದ್ರೆ ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ ಬೇಕಲ್ಲ. STD ಕೋಡ್ ಸಂಖ್ಯೆ 0827222858. ಮತ್ತೊಂದು ಸಂಖ್ಯೆ 2281219. ಇದು ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ. ಹಾಗಿದ್ರೆ ಬನ್ನಿ, ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ನಾನು ಪುಷ್ಪರಾಜ್ ಮಾತಾಡಲೆ ಮೇಡಮ್.
0: ಪುಷ್ಪರಾಜ್ ಅವರೇ?
1: ಹೂಕಾಡು ಪೈಸಾದಿಂದ ಮೇಡಮ್.
0: ಓಕೆ, ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದ್ದೀರಿ ಮೇಡಮ್?
0: ನಾವು ಆರಾಮಿದ್ದೀವಿ. ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್.
0: ಏನು ತಿಂಡಿ ಮಾಡಿದ್ರಿ?
1: ಇವತ್ತು ದೋಸೆ ಚಟ್ನಿ ಮೇಡಮ್.
0: ಏನು ಚಟ್ನಿ?
1: ಸಾಂಬಾರ್ ಸೊಪ್ಪು ಚಟ್ನಿ ಮೇಡಮ್.
0: ಸಾಂಬಾರ್ ಸೊಪ್ಪು ಚಟ್ನಿ, ಓಕೆ. ಮನೆ ಯಾರ್ಯಾರು ಇದ್ದೀರಾ ಪುಷ್ಪರಾಜ್ ಅವರೇ?
1: ಮನೆ ನಾನು, ಅಪ್ಪ, ಅಮ್ಮ, ತಮ್ಮ, ತಂಗಿ, ಅಜ್ಜಿ ಮೇಡಮ್.
0: ಇಷ್ಟು ಜನ ಇದ್ದೀರಾ?
1: ಆರು ಜನ ಇದ್ದೀವಿ ಮೇಡಮ್.
0: ಆರು ಜನ ಇದ್ದೀರಾ. ತಂಗಿ ಏನು ಮಾಡ್ಕೊಂಡಿದ್ದಾರೆ?
1: ತಂಗಿ ಫೈನಲ್ ಇಯರ್ ಡಿಗ್ರಿ ಮೇಡಮ್.
0: ಓಕೆ, ಓದ್ತಾ ಇದ್ದಾರೆ.
1: ಹೌದು ಮೇಡಮ್.
0: ಇವಾಗ ನಿಮಗೆ ಗೊತ್ತು, ನೀವು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಕಾಲ್ ಮಾಡ್ತಾ ಇರ್ತೀರಾ. ಹೆಚ್ಚಿನ ಅಂಶ ನಿಮ್ಮದೇ ಮೊದಲ ಕರೆ ಇರುತ್ತೆ ಕೂಡ.
1: ಹೌದು.
0: ಮೊದಲು ನೀವು ನಿಮ್ಗೆ ಇಷ್ಟದ ಗೀತೆ ಯಾವುದು ಅಂತ ಹೇಳಿಬಿಡಿ
1: ಮೇಡಮ್. ಹೋರಿ ಚಿತ್ರದಲ್ಲಿ ಹರಿಹರನ್ ಹಾಗೂ ಚಿತ್ರ ಅವರು ಆಡಿರುವ ಕೋಗಿಲೆ ಮುಜುಗರವ ಆಗಿದೆ ಮೇಡಮ್.
0: ಆ ಹಾಡು ಬೇಕಾ? ಯಾಕೆ ಈ ಹಾಡು ಇಷ್ಟ?
1: ಸಾಹಿತ್ಯ ಚೆನ್ನಾಗಿದೆ ಮೇಡಮ್.
0: ಓಕೆ,
1: ಮತ್ತೆ ಸ್ವಲ್ಪ ಅಪರೂಪದ ಗೀತೆ ಮೇಡಮ್, ಹಾಗಾಗಿ ಮೇಡಮ್.
0: ಅಪರೂಪದ ಗೀತೆ.
1: ಹೌದು ಮೇಡಮ್.
0: ಸರಿ, ಒಂದು ನುಡಿಗಟ್ಟು ಕೇಳೋದ ನಿಮ್ಗೆ?
1: ಓಕೆ ಮೇಡಮ್.
0: ತಲೆ ಹಾಕು ಅಂತ
1: ಮೇಡಮ್. ತಲೆ ಹಾಕು?
0: ಹೌದು.
1: ಅಂದ್ರೆ ಬೇರೆಯವರು ಏನಾದ್ರೂ ಮಾತಾಡ್ತಿರುವಾಗ ನಾವು ಮಧ್ಯೆ ಹೋಗಿ ಬಾಯಿ ಮಾತಾಡುವಂತದ್ದು.
0: ಸರಿಯಾಗಿ ಹೇಳಿದ್ರಿ.
1: ಹೌದು ಮೇಡಮ್.
0: ಓಕೆ, ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
1: ಅದು ಇಬ್ರು ಯಾರು ಮಾತಾಡ್ತಾ ಇರ್ತಾರೆ, ನಾವು ಮಧ್ಯದಲ್ಲಿ ಹೋಗಿ ಅವ್ರ ಮಾತಿಗೆ ತಲೆ ಹಾಕೋದು.
0: ತಲೆ ಹಾಕಬಾರ್ದು ಅಲ್ವಾ?
1: ಹಾಕಬಾರ್ದು. ಹೌದು ಮೇಡಮ್.
0: ಓಕೆ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ ಕಾರ್ಯಕ್ರಮದಲ್ಲಿ. ಭಾಗವಹಿಸಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಪ್ರಿಯ ಶ್ರೋತೃಗಳೇ, ಇದು ನನ್ನೆದೆಯ ಹಾಡು ಕಾರ್ಯಕ್ರಮ. ಒಬ್ರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ನಾನು ನೀರಜ, ಮಂಗಳೂರಿನಿಂದ.
0: ನೀರಜ, ಮಂಗಳೂರಿನಿಂದ ಕಾಲ್ ಮಾಡ್ತಾ ಇರೋದ? ಏನ್ ಮಾಡ್ಕೊಂಡಿದ್ದೀರಾ ನೀರಜ ಅವರೇ?
1: ನಾನು ಮನೆಯಲ್ಲಿ, ಮನೆ ಕೆಲಸ.
0: ಮನೆ ಕೆಲಸ?
1: ಹೌದು.
0: ಮನೇಲಿ ಯಾರ್ಯಾರು ಇದ್ದೀರಾ?
1: ನಾನು ಮತ್ತೆ ಮನೆಯವರು, ಇಬ್ಬರು ಮಕ್ಕಳು.
0: ಹಿಂಗೆ
1: ನಾಲ್ಕು ಮಂದಿ.
0: ಓಕೆ, ತಿಂಡಿ ಏನು ಮಾಡ್ಕೊಂಡಿದ್ದೀರಾ?
1: ತಿಂಡಿ ಹೆಸರುಕಾಳು ಮತ್ತು ಅವಲಕ್ಕಿ.
0: ಹೇಳಿ.
1: ಹೆಸರುಕಾಳು ಮತ್ತು ಅವಲಕ್ಕಿ.
0: ಓಕೆ, ಸರಿ. ಯಾವ ಚಿತ್ರದ ಗೀತ ಬೇಕು ನಿಮಗೆ?
1: ನನಗೆ ಮೈ ಆಟೋಗ್ರಾಫ್ ಚಿತ್ರದಿಂದ.
0: ಮೈ ಆಟೋಗ್ರಾಫ್ ಚಿತ್ರದಿಂದ? ಅದರಲ್ಲಿ ಯಾವುದು?
1: ಯಾವುದಾದ್ರು
0: ಯಾವುದಾದ್ರೂ ಆಗುತ್ತಾ? ಓಕೆ.
1: ಆಯ್ತು, ಆಯ್ತು.
0: ಇವಾಗ ನಿಮಗೊಂದು ಪ್ರಶ್ನೆ, ನುಡಿಗಟ್ಟು ಕೇಳ್ತೀನಿ. ಕೈ ಕೊಡು ಅಂತ.
1: ಕೈ ಕೊಡು.
0: ಹೌದು,
1: ಅದನ್ನು ಬಿಡಿಸಿ.
0: ಅದರ ಅರ್ಥ ಏನು ಅಂತ? ನುಡಿಗಟ್ಟು ಅಂದ್ರೆ ಗೊತ್ತಾ?
1: ಕೈ ಕೊಡು ಅಂದ್ರೆ ಕೆಲವರು ಒಂದು ಮಾತು ಹೇಳ್ತಾರೆ, ಆದ್ರೆ ಅರ್ಥದಲ್ಲಿ ಬಿಟ್ಟು ನಾವೇ ಅವ್ರು ಹೇಳಿದ ಮಾತನ್ನು ನಡೆಸಿಕೊಡೋದಿಲ್ಲ.
0: ಮೋಸ ಮಾಡೋದು, ನಂಬಿಸಿ ಮೋಸ ಮಾಡೋದು ಅಂತ ಹೇಳ್ಬೋದಾ? ಅದಕ್ಕೆ ಅದಕ್ಕೆ ಒಂದು ವಾಕ್ಯ ರಚನೆ ಮಾಡ್ತೀರಾ? ತುಂಬಾ ಸುಲಭ, ಏನಾದ್ರೂ ಒಂದು ಹೇಳ್ಬೋದು, ಚಿಕ್ಕದಾಗಿದ್ರು ಸಾಕು.
1: ಏನಾದ್ರೂ ನಾ ಕೆಲಸ ನನಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿ ಹೋಗ್ತಾರೆ.
0: ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವರು ಕೈ ಕೊಟ್ಟರು.
1: ಕೈ ಕಟ್ಟು, ಕೈ ಕೊಟ್ಟು ಹೋಗ್ತಾರೆ.
0: ಓಕೆ, ಸರಿ. ಈಗ ಅಲ್ಲಿ ಮಳೆ ಇದೆಯಾ, ಹೇಗೆ ಶೆಕೆನಾ ಮಂಗಳೂರಲ್ಲಿ?
1: ಮಳೆ ಶೆಕೆ, ಶೆಕೆ ಬಿಸಿಲು. ಮೊನ್ನೆ ರಾತ್ರಿ ಬಂದಿತ್ತು ಮಳೆ ಜೋರಾಗಿ.
0: ಹಾ ಹಾ, ಒಂದು ಮಳೆ ಬಂದು ಹೋದ್ರೆ ಜಾಸ್ತಿನೇ ಅಲ್ವಾ ಶೆಕೆ?
1: ಹೌದೌದು, ಶೆಕೆ ಭಾರಿ ಜೋರು.
0: ಅಷ್ಟು ಶೆಕೆ ಅಲ್ವಾ? ಹಾ, ಇವಾಗ ನೀವು ತಿಂಡಿ

0: ಏನು ಹೇಳಿದ್ರಿ? ಹೆಸರು ಕಾಳು ಮತ್ತೆ
1: ಹೆಸರು ಕಾಳು,
0: ಹೆಸರು
1: ಅವಲಕ್ಕಿ.
0: ಕಾಳು ಹೆಸರು ಕಾಳು ಅವಲಕ್ಕಿ. ಯಾವ್ಯಾವ
1: ಹೌದು,
0: ಥರದ ತಿಂಡಿಗಳನ್ನು ಮಾಡ್ತೀರಾ? ಮಂಗಳೂರು ಕಡೆ ಏನು ತಿಂಡಿ ವಿಶೇಷ?
1: ವಿಶೇಷ ನೀರ್ದೋಸೆ, ಇಡ್ಲಿ ಮತ್ತೆ ರೊಟ್ಟಿ, ಅದು ಗೋಡ್ ರೊಟ್ಟಿ ಅಂತ ಹೇಳ್ತಾರೆ ಅದು.
0: ಹೌದು.
1: ಮತ್ತೆ
0: ಈಗ ಮನೆಯಲ್ಲಿ ಎಲ್ಲರ ಆರೋಗ್ಯ ಕಾಪಾಡೋದ್ರಲ್ಲಿ ಗೃಹಿಣಿಯರ ಪಾತ್ರ ತುಂಬ ದೊಡ್ಡದಿರುತ್ತೆ.
1: ಹೌದು,
0: ನೀವು ಹೇಗೆ ಆರೋಗ್ಯ ಕಾಪಾಡೋದಕ್ಕೆ ಏನೇನು ಸ್ಪೆಷಲ್ ಮಾಡ್ತೀರಿ? ಯಾವ ರೀತಿ ಅಡುಗೆಗಳನ್ನು ಮಾಡ್ತೀರಿ?
1: ಅಡುಗೆ ಅಂದ್ರೆ ಈಗ ಹೆಚ್ಚಾಗಿ ನಾವು ಚಿಕನ್ ಅದು ಇದು ತಿನ್ಬಾರ್ದು ಸೆಕೆಗಾಲದಲ್ಲಿ, ಅದು ದೊಡ್ಡ ತುಂಬಾ ಈಸ್ ಆಗ್ತದೆ, ಆಗ್ತದೆ. ಮತ್ತೆ ತರಕಾರಿ, ಸೊಪ್ಪು ತರಕಾರಿಗಳನ್ನು ತಿನ್ಬೇಕು. ಮತ್ತೆ ಬಾಳೆ ಮನೆಯಲ್ಲಿ ತಯಾರು ಮಾಡಿದ ಜ್ಯೂಸ್, ದುಂಬಾಣಿನ ಜ್ಯೂಸ್, ಅದು ಇದು ಜ್ಯೂಸ್ ಅನ್ನು ಮಾಡಿಸ್ತಿರ್ಬೇಕು. ಮತ್ತೆ ಹೊರಗಿನಿಂದ ಯಾವ ಇದು ತಿಂಡಿಗಳನ್ನು ತಾಯಿಗಳದ್ದು ಹೊರಗೆ ಹೋಗಿ ತಿಂತಾರೆ, ಆ ತರ ತಿನ್ಬೇಕು, ಮನೆಯಲ್ಲಿ ಮಾಡಿ ತಿನ್ಬೇಕು.
0: ಓಕೆ, ಸರಿ. ನೀರಜ ಅವರೇ, ನಿಮ್ಮ ಧ್ವನಿ ನನಗೆ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ನಿಮ್ಮ ಇಷ್ಟದ
1: ಅದು
0: ಗೀತೆ ಈಗ ಬರುತ್ತೆ. ಕರೆ ಮಾಡಿದ್ದಕ್ಕೆ
1: ಹೌದು,
0: ಧನ್ಯವಾದಗಳು. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಕೇಳುಗರೆ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮೊದಲಿಗೆ ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ, ನಿಮ್ಮ ಹೆಸರು? ನಮಸ್ತೆ.
1: ಮಕ್ಕಂದೂರಿನ ಸರಸ್ವತಿ.
0: ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಾ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಯಾವ ಚಿತ್ರದ ಹಾಡು ಬೇಕು ನಿಮಗೆ?
1: ಆ ಸ್ನೇಹ ಲೋಕದಿಂದ ಒಂದೇ ಉಸಿರಂತೆ,
0: ಓಕೆ, ಯಾಕೆ ಈ ಹಾಡು ಇಷ್ಟ?
1: ಅದಂದ್ರೆ ನಾನ್ ಸ್ಟಾಪ್ ಆಗಿ ಆಡಿದಾರೆ ಮೇಡಮ್, ತುಂಬಾ ಚೆನ್ನಾಗಿದೆ,
0: ಹೌದು.
1: ಅದಕ್ಕೋಸ್ಕರ.
0: ಓಕೆ, ಮನೇಲಿ ಯಾರ್ಯಾರು ಇದ್ದೀರಾ ಸರಸ್ವತಿ ಅವರೇ?
1: ಅಪ್ಪ ಅಮ್ಮ ಮಕ್ಕಳು ಹಸ್ಬೆಂಡ್.
0: ಇಷ್ಟು ಜನ ಇದ್ದೀರಾ.
1: ಹೌದು ಮೇಡಮ್.
0: ಓಕೆ, ಇವಾಗ ನಿಮಗೊಂದು ನುಡಿಗಟ್ಟು.
1: ಹಾ ಮೇಡಮ್.
0: ಕಣ್ಣು ಕೆಂಪಾಗು ಅಂತ.
1: ಈಗ ನಮಗೆ ಯಾರ

0: ಆದ್ರೂ ಅವ್ನ ನೋಡಿ ನಮಗೆ ಇಷ್ಟ ಇರಲ್ಲ, ಆಗ ನಾವು ಕಣ್ಣ ಕೆಂಪಾಗಿ ಮಾಡಿ ನೋಡೋದು ಅಂತ ಹೇಳ್ತಾರಲ್ಲ
1: ಹಾಗೆ.
0: ಹಾಗೆ
1: ಮತ್ತೆ ಕೋಪ ಬಂದಾಗ ಕಣ್ಣು ಕೆಂಪಾಗುತ್ತಲ್ಲ.
0: ಹೌದು ಮೇಡಮ್,
1: ನಾನು ಕೇಳಿದ್ದು ಕೋಪ ಬಂದಾಗ ಕಣ್ಣು ಕೆಂಪಾಗೋದು, ಇಷ್ಟ ಹಾಕದವರ ನೋಡಿದಾಗಲ್ಲ. ಓಕೆ, ಕೋಪ ಬಂದಾಗ ಕಣ್ಣು ಕೆಂಪಾಗುತ್ತೆ ಅಲ್ವಾ,
0: ಹೌದು ಮೇಡಮ್.
1: ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
0: ವಾಕ್ಯ ಗೊತ್ತಾಗ್ತಿಲ್ಲ ಮೇಡಮ್.
1: ಅದನ್ನೇ ಹೇಳಿ, ತುಂಬ ಸುಲಭ. ಕಣ್ಣು ಕೆಂಪು, ನನಗೆ ಕೋಪ ಬಂದಾಗ ನನ್ನ ಕಣ್ಣು ಕೆಂಪಾಗುತ್ತೆ ಅಂತ ಹೇಳಿ ಅಷ್ಟೇ ಸಾಕು.
0: ಬೇರೆ ವಾಕ್ಯ ಅಂದ್ರೆ ಹೆಂಗೆ, ಒಬ್ರು ನಮಗೆ ಯಾರನ್ನೋ ಇಷ್ಟ ಇರೋದಿಲ್ಲ, ಅವನ್ನ ನೋಡೋದಕ್ಕೆ ನಾವು ಕಣ್ಣ ಕೆಂಪು ಮಾಡಿ ನೋಡ್ತೀವಿ ಅಂತ.
1: ಹೌದಾ?
0: ಹೌದು ಮೇಡಮ್.
1: ಓಕೆ ಸರಿ. ಈಗ ಜೂನ್ ತಿಂಗಳ ಮೊದಲ ಇಲ್ಲ ಎರಡನೇ ವಾರದಲ್ಲಿ ಮಳೆಗಾಲ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆ ಅವರು. ಹಲೋ, ಕೇಳುಗರೆ, ಕೊಕ್ಕಂದೂರಿನಿಂದ ಸರಸ್ವತಿಯವರು ಕರೆ ಮಾಡಿದ್ರು, ಕರೆ ವ್ಯತ್ಯಯವಾಗಿದೆ, ಅವರ ಈಶ್ವರ ಗೀತೆಯನ್ನ ಈಗ ಕೇಳೋಣ.

0: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಡ್ಕೊಂಡು ಹೊರಟಾಯ್ತು. ಅದೇ ಕತೆ,
1: ಅದೇ ಕತೆ. ಇದೇ ಭಾನುವಾರ ಅಂದರೆ ಮೇ 17ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
2: ಸಿಂಚನ
1: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಗುಬ್ಬಚ್ಚಿಗಳ ಆಹಾರ ಸಿಗಲ್ಲ.
1: ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ FM 103.1 MHz. ನೀವು ಕೇಳ್ತಾ ಇದ್ದೀರಾ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ವಾಣಿಯವರು, ಹೇಗಿದ್ದೀರಾ ವಾಣಿಯವರೇ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ಯಾವ ಹಾಡು ಬೇಕು ನಿಮಗೆ?
1: ನನಗೆ ತಾಯಿಯ ಮಡಿಲಲ್ಲಿ ಚಿತ್ರದಿಂದ ಮಡಿಲಲ್ಲಿ ಮಗುವಾಗಿ ನಾ ಎಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು, ಒಂದಾಗಿ ನಾವು
0: ಕನ್ಫ್ಯೂಸ್ ಆಗ್ಬಿಟ್ರ ಅಂತ. ಆ ಹಾಡ ಈ ಹಾಡ ಅಂತ
1: ಅಲ್ಲ, ಅದು ನಾನು ಅದು ಕೇಳಬೇಕು ಅಂತಿದ್ದೆ. ಅದು
0: ಅದು ಸರಿ, ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನ ಹಾಕೋಣ.
1: ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು, ತುಂಬಾ ಚೆನ್ನಾಗಿದೆ ಹಳೆ ಹಾಡಿನಲ್ಲಿ ಮೇಡಮ್. ನಮಗೆ ಭಾವನೆಗಳು ಹುಟ್ಟಿ ಬರುತ್ತೆ.

0: ಹಳೆಯ ಅಡಿಕೆ ಹೇಳಲಿಕ್ಕೆ ಅದೊಂದು ತರ ತುಂಬಾ ಚಂದ ಇದೆ ಸಾಂಪ್ರದಾಯಿಕ ಬದುಕಿನಲ್ಲಿ. ಅದಕ್ಕೆ ಅಡಿಕೆ
1: ಮನೇಲಿ ಯಾರ್ಯಾರು ಇದ್ದೀರಾ ವಾಣಿ ಅವರೇ?
0: ಅಮ್ಮ ಅಮ್ಮ ನಾನು.
1: ನೀವು ಮತ್ತೆ ಅಮ್ಮ. ಈಗ ಮಳೆಗಾಲ ಶುರು ಆಗ್ತಾ ಇದೆಯಲ್ವಾ, ಮಳೆಗಾಲದಲ್ಲಿ ಕೊಡಗಿನಲ್ಲಂತೂ ವಿಶೇಷ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅಮ್ಮ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ?
0: ಈಗ ಅಮ್ಮನಿಗೆ ಆಗೋದಿಲ್ಲ ಮೇಡಮ್, ಮುಂಚೆ ಆದ್ರೆ ಹಲಸಿನ ಅಪ್ಪಣ ಅದೆಲ್ಲ ಮಾಡ್ತಿದ್ರು, ಈಗ ಆಗಲ್ಲ. ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ವೀಕ್ನೆಸ್ ಇದ್ದಾರೆ, ಏನ್ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ ಈಗ.
1: ಇವಾಗ ಅಕ್ಕಿ ಹುಡಿ ಅದೆಲ್ಲ ಮಾಡ್ಬೇಕಲ್ವಾ, ಮೆಣಸಿನ ಹುಡಿ ಅಕ್ಕಿ ಹುಡಿ
0: ಅದೆಲ್ಲ ಮಾಡ್ತಾರೆ ಸಂತೆಗೆ ಹೋಗಿ ಬರುವಾಗ.
1: ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಲ್ವಾ, ಮೂರ್ ನಾಲ್ಕು ತಿಂಗಳು ಮಳೆ ಇರುತ್ತೆ.
0: ಅಂದ್ರೆ ಇನ್ನು ಹಲಸಿನ ಹಲಸಿನ ಹಣ್ಣು ಬೇಕಾದಂತ ಹಲಸಿನಕಾಯಿ ಹಪ್ಪಳ ಎಲ್ಲ ತಂಡಿಗೆ ಅದೆಲ್ಲ ಮಾಡ್ತಿದ್ರು, ಈಗ ಏನ್ ಮಾಡೋದಿಲ್ಲ.
1: ಇವಾಗ ನಿಮ್ಮ ಆರೋಗ್ಯ ಸರಿ ಇಲ್ಲದ್ರಿಂದ ಮಾಡಕ್ ಆಗಲ್ಲ
0: ಕೆಲಸ ಮಾಡಿದ್ರೆ ಅದಕ್ಕೆ ಏನು ಬೇಡ ಅಂತ.
1: ಒಂದು ನುಡಿಗಟ್ಟು ಕೇಳ್ತೀನಿ, ಅದಕ್ಕೆ ಅರ್ಥ ಹೇಳಿ ವಾಕ್ಯ ರಚನೆ ಮಾಡ್ತೀರಾ?
0: ಆಯ್ತು ಹೇಳಿ.
1: ನೀರು ಕುಡಿದ ಹಾಗೆ ಅಂತ.
0: ನೀರು ಕುಡಿದಾಗೆ ಮಾತಾಡಿ ಬಿಟ್ಟ ಅಂತ ಹೇಳ್ತಾರಲ್ಲ.
1: ಹೌದು, ಸರಿಯಾಗಿ ಹೇಳಿದ್ರಿ. ಒಂದು ವಾಕ್ಯ ರಚನೆ ಮಾಡ್ತೀರಾ?
0: ನಾವು ಮಾತಾಡುವಾಗ ಸ್ಪೀಡ್ ಆಗಿ ಮಾತಾಡಿದ್ರೆ ಅವರು ಮಾತಾಡಿ ಬಿಟ್ಟು ನೀರು ಕುಡಿದಾಗ ಹೇಗೆ ಮಾತಾಡ್ತಾರೆ, ನೀರು ಕುಡಿದಾಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ.
1: ನೀವು ಆ ಅರ್ಥದಲ್ಲಿ ಹೇಳಿದ್ರಿ. ನೀರು ಕುಡಿದ ಹಾಗೆ ಅಂದ್ರೆ ಕೆಲಸವನ್ನ ಬಹಳ ಸುಲಭವಾಗಿ ಮಾಡಿ ಮುಗಿಸ್ತಾರಲ್ಲ, ಅದಕ್ಕೆ ಕ್ಷಣಾಂತದಲ್ಲಿ ಮಾಡಿ ಮುಗಿಸ್ತಾರೆ
0: ಹೇಳ್ತಾರೆ ಒಬ್ಬೊಬ್ಬರು. ಎಂತ ಹುಷಾರವರು, ನೀರು ಕುಡಿದಾಗ ಕೆಲಸ ಮಾಡಿ ಬಿಡ್ತಾರೆ ಅಂತ.
1: ಹೌದು ಹೌದು. ಸರಿ ವಾಣಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಕರೆ ಮಾಡ್ತಾ ಇದೆ? ಓಕೆ, ನಿಮ್ಮ ಇಷ್ಟದ ಗೀತೆ ಈಗ ಬರ್ತಾ ಇದೆ, ಕೇಳಿ.

0: ಪ್ರಿಯ ಶ್ರೋತೃಗಳೇ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಲಿದ್ದೀರಿ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ ಈ ಕುರಿತು ಡಾ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನವಿದೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ನನ್ನಿದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆಲಿಸುತ್ತಿರುವಿರಿ. ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ,
1: ನಾನು ಪುತ್ತೂರಿಂದ ಸರಸ್ವತಿ ಮಾತಾಡ್ತಾ.
0: ಸರಸ್ವತಿ ಅವರು ಪುತ್ತೂರಿಂದ?
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ಸರಸ್ವತಿ ಅವರೇ?
1: ಫ್ಯಾನ್ಸಿ
0: ಅಂಗಡಿ ಇದೀರಾ? ಇದೆಯಾ? ಓಕೆ, ಏನೇನ್ ಫ್ಯಾನ್ಸಿ ಐಟಮ್ಸ್ ಇದೆ? ಬಳೆಗಳಿದೆ, ಇವಾಗ ಬಳೆಗಳಿದೆ ಅಂತ ಹೇಳ್ತಾ ಇದ್ದೀರಿ. ಇವಾಗ ಈಗಿನ ಯುವತಿಯರು ಗಾಜಿನ ಬಳೆಗಳನ್ನ ಹೆಚ್ಚು ಇಷ್ಟಪಡ್ತಾರ, ಫ್ಯಾನ್ಸಿ ಬಳೆಗಳನ್ನ ಹೆಚ್ಚು ಇಷ್ಟಪಡ್ತಾರೆ?
1: ಗಾಜಿ ಬಳೆಗಳು ಕಮ್ಮಿ ಇರುವುದು
0: ಕಮ್ಮಿ
1: ಮಹಿಳೆಯರು ಮಾತ್ರ ಮದುವೆ ಆದವರೇ ಇರ್ತಾರೆ ಮೇಡಮ್. ಎಲ್ಲ ಬ್ರ್ಯಾಂಡ್ಸ್ ಸ್ಟೈಲ್ ಸ್ಟೈಲ್
0: ಹಾಗೆ. ಯಾರು ಇದ್ದೀರಾ ಮನೇಲಿ?
1: ನಾವು ನನ್ನ ಅಕ್ಕನ ಮತ್ತು ನಾನು ಇರೋದು ಮೇಡಮ್,
0: ಇಬ್ರೆ
1: ಇಬ್ರೆ.
0: ಈಗ ಜೂನ್ ತಿಂಗಳ ಮೊದಲ ಇಲ್ಲ ಎರಡನೇ ವಾರದಲ್ಲಿ ಮಳೆಗಾಲ ಶುರು ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ಮಳೆಗಾಲಕ್ಕೆ ವಿಶೇಷ ತಯಾರಿ ಬೇಕಾಗುತ್ತೆ. ಏನೆಲ್ಲ ತಯಾರಿ ಮಾಡ್ಕೊಂತೀರಾ ನೀವು? ಹೌದು,
1: ಅಕ್ಕಿ ಆಗಲಿ, ಅಕ್ಕಿ ಆಗಲಿ, ಜೀರಿಗೆ ಆಗಲಿ, ಯಾವ ವಸ್ತುಗಳನ್ನಾದ್ರೂ ನಾವು ಎಲ್ಲ ಮುಂಚಿತವಾಗಿ ತಂದು ಇಟ್ಟು ಒಣಗಿಸಿ ಇಡ್ಬೇಕು ಮೇಡಮ್. ಆದ್ರೆ ನಮಗೆ ಅದು ಕಷ್ಟ, ಮತ್ತೆ ಮಳೆಗಾಲದಲ್ಲಿ ನಮ್ಗೆ ಒಂದು ಸಮಯದಲ್ಲಿ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೇಡಮ್, ಆಗ ನಮ್ಗೆ ಕಷ್ಟ ಅಲ್ಲ ಮೇಡಮ್.
0: ಹೌದು,
1: ಮತ್ತೆ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳು ಅದು ಇದು ಅವರು ಸೌದ್ ಮಾಡಿಕೊಂಡು ಮುಂದೆ ಇರ್ತಾರಲ್ಲ, ಅವರನ್ನ ಬೇಗವೇ ಮಾಡಿಕೊಂಡು ಇರ್ಬೇಕಿಲ್ಲ, ಮಳೆ ಬಂದ್ರೆ ಆಗುದಿಲ್ಲ ಮೇಡಮ್.
0: ಹೌದು, ಒಣಗಿ ಎಲ್ಲ ಆಗ್ಬೇಕಲ್ಲ.
1: ಗ್ಯಾಸ್ ಉಂಟು ಮೇಡಮ್. ಹಾಗೆ
0: ಎಲ್ಲ ವಸ್ತುಗಳನ್ನ ತಂದು ಶುಚಿಗೊಳಿಸಿ
1: ಯಾವ್ದು ಬೇಕು ಅದನ್ನೆಲ್ಲ ನೋಡಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ, ಇಲ್ಲದಿದ್ರೆ ಕಷ್ಟ ಆಗ್ತದೆ.
0: ಹೌದು ಹೌದು,
1: ಕೆಲಸಕ್ಕೆ ಹೋಗುವವರಿಗೆ ಎಲ್ಲ ತಯಾರಿಲ್ಲದಿದ್ರೆ ಮತ್ತೊಮ್ಮೆ ತರ್ಲಿಕ್ಕೆ ಆಗಿಲ್ಲದಿದ್ರೆ ಅಲ್ಲಿ ಬಂದಾಗ್ತದೆ, ತುಂಬಾ ಕಷ್ಟ ಆಗ್ತದೆ ಅಲ್ಲ.

0: ಹೌದು ಹೌದು ಸರಸ್ವತಿ ಅವರೇ, ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಲಿಲ್ಲ.
1: ನನಗೆ ಅಪರಂಜಿ ಚಿತ್ರದಿಂದ ಮೇಡಮ್ ಮೋಹನ ಮುರಳಿಯನಾದ ಹಾಡು.
0: ಯಾಕೆ ಈ ಹಾಡು ಇಷ್ಟ?
1: ನನಗೆ ಅಂದ್ರೆ ದೇವರ ಹಾಡುಗಳಂದ್ರೆ ತುಂಬಾ ಇಷ್ಟ ಮೇಡಮ್. ಬೆಳಿಗ್ಗೆ ನಿಮ್ಮ ಬಸ್ಸಿಗಿದೆ ಹೇಳ್ತೇವೆ ನಾವು ಒಂದು ಮಾತಾಡ ಮೇಲೆ ಅದು ಒಳ್ಳೆ ಹಾಡುಗಳೆಲ್ಲ ಬರ್ತದೆ ಅಲ್ಲ ಮೇಡಮ್, ಅದನ್ನು ಕೇಳಿಗೆ ನಮಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ದೇವರ ಪೂಜೆ ಮಾಡುವಾಗ ನಮಗೆ ಅದನ್ನ ಇಟ್ಟು ಪೂಜೆ ಮಾಡುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಬೇರೆ ಯಾವ ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಎಲ್ಲ ಕಾರ್ಯಕ್ರಮ ನೋಡಿ ಪ್ರಚಲಿತ ಬರ್ತದೆ, ಮತ್ತೆ ಇದು ಕೃಷಿ ರಂಗ ಎಲ್ಲ ಕಾರ್ಯಕ್ರಮ, ಮತ್ತೆ ಮಹಿಳಾ ಕಾರ್ಯಕ್ರಮ, ಮತ್ತೆ ಇದು ಮಕ್ಕಳ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮವನ್ನು ನಾವು ರೇಡಿಯೋ ಇಟ್ಟುಕೊಂಡು ಕೇಳಿಕೊಂಡಿರ್ತೇವೆ. ನಮ್ಮ ಅಲ್ಲಿ ಮೇಡಮ್ ಇದ್ದಾರೆ, ಅವ್ರು ಹೇಳ್ತಾರೆ ನೀವು ಕೇಳಿಕೊಂಡಿರಿ, ಮತ್ತೆ ಕೆಲಸ ಮಾಡಿಕೊಂಡು ಟ್ರೈ ಮಾಡಿ, ಅವರು ಟ್ರೈ ಮಾಡಿ ಕೊಡ್ತಾರೆ ಮೇಡಮ್, ಅವರೇ ಟ್ರೈ ಮಾಡಿ ಕೊಟ್ಟಿಲ್ಲ.
0: ಓಹೋ ಹೋ, ಆಕಾಶವಾಣಿಗೆ ಕಾಲ್ ಮಾಡ್ಬೇಕು ಅಂದ್ರೆ ಅವರು ನಿಮ್ಗೆ ಕಾಲ್ ಮಾಡಿ ಕೊಡ್ತಾರೆ?
1: ಹೌದು ಮೇಡಮ್.
0: ಅವ್ರ ಹೆಸರು
1: ರಷ್ಟ್ ಇದ್ರೆ ಅವ್ರು ಕೊಡ್ತಾರೆ, ಇಲ್ಲದಿದ್ರೆ ನಾವು ಮಾಡುದಿಲ್ಲ.
0: ಅವ್ರ ಹೆಸರು ಏನು?
1: ಚಿತ್ರಕಾವಿಗೆ ಮಾತ್ರ ಮಾಡು.
0: ಚಿತ್ರಕಾವಿಗೆ ಕಾಲ್ ಮಾಡ್ತೀರಾ? ಇವಾಗ ನಿಮ್ಗೆ ಫೋನ್ ಕನೆಕ್ಟ್ ಮಾಡಿ ಕೊಡ್ತಾರಲ್ವಾ, ಕಾಲ್ ಮಾಡಿ ಕೊಡ್ತಾರಲ್ವಾ, ಅವ್ರ ಹೆಸರು ಏನು?
1: ಅವ್ರ ಹೆಸರು ಇವರು ದಿವ್ಯ ಅಂತ.
0: ದಿವ್ಯ ಅಂತ. ಓಕೆ, ಈಗ ನಿಮ್ಗೆ ಒಂದು ನುಡಿಗಟ್ಟು
1: ಹೇಳಿ ಮೇಡಮ್.
0: ಬಾಲ ಬಿಚ್ಚು ಅಂತ.
1: ಬಾಲ ಬಿಚ್ಚು ಆದ್ರೆ ಬಾಲ ಬಿಚ್ಚು ಅದು ಎಂತ ಅಂದ್ರೆ ಗೊತ್ತಿಲ್ಲ ಮೇಡಮ್. ಒಬ್ಬ ವಿಷಯವನ್ನು ಗುಟ್ಟಾಗಿ ಹೇಳಿ ಏನಿದ್ದನ್ನು ಬಿಚ್ಚುವುದಕ್ಕೆ ಬಾಲ ಬಿಚ್ಚು ಅಂತ ಹೇಳುದಲ್ಲ ಮೇಡಮ್.
0: ಇಲ್ಲ, ತಪ್ಪಾಗಿದೆ.
1: ಮತ್ತೆ
0: ಅಂದ್ರೆ ಮಿತಿ ಮೀರಿ ವರ್ತಿಸ್ತಾರಲ್ವಾ, ಅದಕ್ಕೆ ಬಾಲ ಬಿಚ್ಚು.
1: ಅದಕ್ಕೆ ಬಾಲ ಬಿಚ್ಚು ಅಂತ ಹೇಳ್ತಾರೆ ಅಂತ ಕಾಣ್ತದೆ.
0: ಅಂದ್ರೆ ಬೇರೆಯವರು
1: ಬೇರೆಯವರು ಇನ್ನೊಬ್ಬರಲ್ಲಿ ಮಾತಾಡ್ತಾರಲ್ಲ, ಅದಕ್ಕೆ ಬಾಲ ಬಿಚ್ಚು ಅಂತ ಹೇಳ್ತಾರೆ ಮೇಡಮ್.
0: ಮಿತಿ ಮೀರಿ ವರ್ತಿಸೋದಕ್ಕೆ ಬಾಲ ಬಿಚ್ಚು ಅಂತ ಹೇಳ್ತಾರೆ.
1: ಹೌದು ಮೇಡಮ್.
0: ಓಕೆ, ಈಗ ನಿಮ್ ಇಷ್ಟದ ಗೀತೆಯನ್ನ ಕೇಳೋಣ. ಓಕೆ ಸರಸ್ವತಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳತ್ತ ಒಮ್ಮೆ ಗಮನ ಹರಿಸೋಣ. 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. 4:30ಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. 5 ಗಂಟೆಗೆ ಕೊಡವಸಿರಿ, ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ, ಈ ವಿಷಯವಾಗಿ ಮಾತನಾಡುತ್ತಾರೆ ಭುಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ. 5:30ಕ್ಕೆ ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮವಿದು. ಇಂದು ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ, ಈ ಕುರಿತು ಡಾ ಎಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 100 ಕಂಪನಾಂಕ ಎಫ್ಎಂ 103.1 MHz, ಸಮಯ 11:48:30. ನೀವು ಕೇಳ್ತಾ ಇದ್ದೀರಾ ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಒಬ್ರು ಕಾಲರ್ ಇದ್ದಾರೆ ಶ್ರೋತೃಗಳೇ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಅಬೂಬಕರ್ ಪೇರಾಯ್.
0: ಅಬೂಬಕರ್ ಅವರು, ಹೇಗಿದ್ದೀರಾ ಅಬೂಬಕರ್ ಅವರೇ?
1: ಚೆನ್ನಾಗಿದ್ದೀನಿ.
0: ಏನ್ ಮಾಡ್ಕೊಂಡಿರೋದು ನೀವು?
1: ಡ್ರೈವರ್ ಕೆಲಸ.
0: ಡ್ರೈವರ್ ಕೆಲಸ. ಈಗ ನಿಮ್ಗೆ ಒಂದು ನುಡಿಗಟ್ಟು ಕೇಳ, ಅದಕ್ಕೂ ಮುಂಚೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳ್ಬಿಡಿ.
1: ನನಗೆ ಮತ್ತೆ ಸಂತಾನ ಎಸ್ ಪಿ ಅವರು ಆಡಿದ್ರು, ವಾಣಿಜ್ಯ ಮಾಡಿದ್ರು.
0: ಹಾಡ್ತೀರಾ ಅಬೂಬಕರ್ ಅವರು?
1: ಹಾಡಲ್ಲ.
0: ಓಕೆ, ಈಗ ನಿಮ್ಗೆ ಒಂದು ನುಡಿಗಟ್ಟು ಕೇಳ್ತೀನಿ ಅಂತ ಹೇಳ್ದೆ. ಗಾಯದ ಮೇಲೆ ಉಪ್ಪು ಹಾಕು, ಏನು ಹಾಗಂದ್ರೆ?
1: ನನಗೆ ಅರ್ಥ ಆಗಲ್ಲ.
0: ಅರ್ಥ ಆಗಲ್ಲ. ಗಾಯದ ಮೇಲೆ ಉಪ್ಪು ಹಾಕ್ದ ಅಂತ ಹೇಳ್ತಾರಲ್ವಾ,
1: ತುಂಬಾ
0: ಮತ್ತೆ ಜೋರಾಗೋದು ಅಂತ ನೋಡೋಣ. ಮುಂದಿನ ಕಾಲರ್ ಇದಕ್ಕೆ ಆನ್ಸರ್ ಮಾಡ್ತಾರಾ ಅಂತ.

0: ಉಪ್ಪು ಹಾಕು ಅಂತ.
1: ಅದು ಜಿಪ್ನರ್ಗೆ ಅಲ್ಲದಲ್ವಾ,
0: ಎಂತ
1: ಒಂದು ಬರಿ ಜಿಪ್ನರ್ ಅಂತ ಹೇಳ್ತಾರಲ್ಲ, ಏನು ಒಂದು ಕಷ್ಟ ಸುಖಕ್ಕೆ ಆಗೋದಿಲ್ಲ ಅಲ್ಲ, ಅಂತವರಿಗೆ ಗಾಯಕ್ಕೆ ಉಪ್ಪು ಹಾಕೋಣಲ್ಲ ಅಂತ ಹೇಳ್ತಾರೆ.
0: ಅಂದರೆ ಕಷ್ಟದಲ್ಲಿರೋರಿಗೆ ಮತ್ತಷ್ಟು ಕಷ್ಟ ಕೊಡ್ತಾರಲ್ಲ, ಏನಾದರೂ ತೊಂದರೆಯಲ್ಲಿ
1: ಹೌದೌದು
0: ಸಿಕ್ಕಾಕೊಳ್ತಾರೆ ಅವ್ರಿಗೆ ಮತ್ತೆ ಇನ್ನೂ ತೊಂದರೆ ಕೊಡೋದು, ಅದಕ್ಕೆ ಹೇಳ್ತಾರೆ ಗಾಯದ
1: ಹೌದೌದು
0: ಮೇಲೆ ಉಪ್ಪು ಹಾಕು ಅಂತ.
1: ಹೌದಾ.
0: ಒಂದು ವಾಕ್ಯ ರಚನೆ ಮಾಡೋಕ್ಕಾಗತ್ತಾ?
1: ನನಗೆ ಗೊತ್ತಾಗ್ತಿಲ್ಲ.
0: ಸರಿ ಅಬುಬಕರ್ ಅವರೇ, ನಿಮ್ಮ ಹಾಡನ್ನು ಪ್ರಸಾರ
1: ಅದು
0: ಮಾಡ್ತಾ ಇದ್ದೀವಿ,
1: ಮಾತ್ರ ಅಲ್ಲ,
0: ಸಮಯ
1: ತುಂಬಾ
0: ಆಗ್ತಾ ಬಂತು, ಜಾಸ್ತಿ ಮಾತಾಡಿದ್ರೆ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ಈ ಗೀತೆ ಯಾಕೆ ಇಷ್ಟ ಅಂತ ಹೇಳಿಬಿಡಿ, ಈ ಗೀತೆ ಯಾಕೆ ಇಷ್ಟ ಅಂತ ಹೇಳಿಬಿಡಿ.
1: ಇಷ್ಟ. ಮೊದಲು ನನಗೆ ಅದೇ ಹಾಡು ಇರೋದು ಹಾಗೆ.
0: ಸರಿ ಅಬುಬಕರ್ ಅವರೇ, ನಿಮ್ಮ ಇಷ್ಟದ ಗೀತೆ
1: ಅದು
0: ಬರುತ್ತೆ.
1: ಮಾತ್ರ ಅಲ್ಲ, ಸೀನಾ
0: ಸಾರಿ ಸಾರಿ,
1: ಸೀನಾ
0: ಕ್ಷಮೆ
1: ಸೀನಾ
0: ಇರಲಿ. ಸೀನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಹೀಗೆ ಕಾಲ್ ಮಾಡ್ತಾ ಇರಿ.
1: ಧನ್ಯವಾದ.
0: ಧನ್ಯವಾದಗಳು. ಥ್ಯಾಂಕ್ ಯು.

0: ಪ್ರಿಯ ಕೇಳುಗರೇ, ಕಾರ್ಯಕ್ರಮದ ಕೊನೆಯ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ,
1: ಹಲೋ, ನಮಸ್ತೆ.
0: ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ನಾನು ಸೀನಾ ಪುತ್ತೂರಿಂದ.
0: ಸೀನಾ ಅವರು, ಏನು ಮಾಡ್ಕೊಂಡಿದ್ದೀರಾ ಸೀನಾ ಅವರೇ?
1: ನಾನು ಈಗ ಮನೆಯಲ್ಲೇ ಇರೋದು,
0: ಹ್ಞೂ ಹ್ಞೂ
1: ಸ್ವಲ್ಪ ಬಿಸ್ಕಿ ಕಳ್ಕೊಂಡಿದ್ದೇನೆ ಕೆಲಸಕ್ಕೆ ಹೋಗಿ.
0: ಓ ಹಾಂ ಹಾಂ, ಇಲ್ಲಾಂದ್ರೆ
1: ಹಾಗೆ
0: ಏನು ಕೆಲಸ
1: ಮನೆಯಿಂದ
0: ಮಾಡ್ತೀರಾ?
1: ಇಲ್ಲದೇ ಮೊದಲು ಮಡಿಕೇರಿಯಲ್ಲೇ ಇದ್ದಲ್ಲ,
0: ಹಾಂ
1: ಮಡಿಕೇರಿ ಕಾಫಿ ತೋಟದ ಕೆಲಸ ಎಲ್ಲ ಮಾಡ್ತಿದ್ದೆ,
0: ಹೌದಾ?
1: ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ದೆ.
0: ಹ್ಞೂ ಹ್ಞೂ ಹ್ಞೂ.
1: ಮತ್ತೆ
0: ಯಾವ
1: ಇಲ್ಲೇ
0: ಗೀತೆ
1: ಬಂದು
0: ಬೇಕು
1: ಅಡಿಕೆ,
0: ನಿಮಗೆ
1: ಹಾಂ
0: ಹೇಳಿ.
1: ಇಲ್ಲೇ ಬಂದು ಅಡಿಕೆ ತೋಟದ್ದು ತೆಂಗಿನ ಎಲ್ಲ ಕೆಲಸ ಗೊತ್ತುಂಟು,
0: ಸರಿ.
1: ಗಾರ್ಮೆಂಟ್ಸ್ ಮತ್ತೆ ಬೇಕರಿ ಇದೆ ರಾಜಪೇಟೆ ಹೋಟ್ಲಲ್ಲಿ.
0: ಹ್ಞೂ ಹ್ಞೂ ಹ್ಞೂ. ನಿಮಗೆ ಯಾವ ಗೀತೆ ಬೇಕು?
1: ನನಗೆ ಕಾಫಿ ಇಲ್ಲ, ನಗುತ್ತಿರುವೆ ಮಗು.
0: ನಗುತ್ತಿರು ಮಗು, ಮಗುವೇ ನಗುತ್ತಿರು.
1: ಹೌದೌದೌದು.
0: ಓಕೆ, ಕಾಶಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮಗೆ ಒಂದು ನುಡಿಗಟ್ಟು. ಈಗಾಗಲೇ ಹಿಂದಿನ ಕಾಲರ್ ಅಬೂಬಕರ್ ಅವರಿಗೆ ಈ ಪ್ರಶ್ನೆ ಕೇಳಿದ್ದೆ.
1: ಹೌದು.
0: ಗಾಯದ ಮೇಲೆ

0: ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಂತಕ್ಕೆ ಬಂದು ತಲುಪಿದ್ದೇವೆ ಶ್ರೋತೃಗಳೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ, ಕರೆ ಮಾಡಿದ, ಕರೆ ಮಾಡಲು ಪ್ರಯತ್ನಿಸಿದ, ಹಾಗೆಯೇ ಈ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಗಣೇಶ್ ಕುಮಾರ್, KS ಉದಯಕುಮಾರ್ ಹಾಗೂ ಸೋಮಶೇಖರ್.
1: ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೇ ಹಾಡು,
2: ನನ್ನೆದೇ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಾಡಿಂದಲೇ ಕನಸಲೇ ನಲಿಯುತ್ತ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

ಪ್ರಿಯ ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಕೊಡವ ಸಿರಿಯಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡುತ್ತಾರೆ ಭುಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ. ಗಂಟೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ರಾತ್ರಿ 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದವಡೆ ಚಿಕಿತ್ಸೆ ಡಾಕ್ಟರ್ ಹೇಮಲತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆಯಾಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50%ರಷ್ಟು ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ UIDAI ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆಯಾಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದು ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನ ಹಾಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ರೋಲ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದು ಅಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾವ್ರೆ, ಅದು ಅಲ್ಲದೆ ಇನ್ನೊಬ್ರು ASK ಮ್ಯಾನೇಜರ್ ಇರ್ತಾರೆ. ಅವ್ರ ಆದ್ರೆ ನಮ್ಮ ಎಂಪ್ಲಾಯಿ, UIDAI ಎಂಪ್ಲಾಯಿ, ಅವ್ರು ನಮ್ಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ

ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರಾ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೆ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ

0: ಹೇಳಿಕೊಂಡಂತೆ, ನಿನ್ನೆ ಸಂಜೆ ತರಕಾರಿ ತಗೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್, ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್ ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿ ಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು. ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
1: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

ಇದುವರೆಗೆ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ.

0: ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:30:52.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
7: ಮನೆ ಪರಿಸರ ಅಂದ್ರೆ ಮೊಬೈಲ್ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು.
6: ಕಾರ್ಯಕ್ರಮ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
7: ಹಾಗೆಲ್ಲ ಊಟ ಪೌಟ್ ತೆಗಿತಾ ಇದ್ರು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
6: ಸಮಯ ಶನಿವಾರ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ, ಪೋಷಕರಿಗೆ ಹೇಳಿರುವಂತಹ ಕಿವಿ ಮಾತು ಕೇಳೋಣ ಪೂರಣ ಕಾರ್ಯಕ್ರಮದಲ್ಲಿ.
8: ನನಗೆ ಬದುಕೋ ಕನಸೇ ನೀವು.
9: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
7: ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ನಮ್ಮನೇಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ಕಾಗಲ್ಲ ಮೇಡಮ್, ಅಷ್ಟು ಪ್ರೀತಿ.
6: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ. ಇದೇ ಶನಿವಾರ ಅಂದರೆ May 16 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
2: ಇದೊಂದು ನಿಧನ ಸುದ್ದಿ. ಮಂಚಳ್ಳಿ ಕಾರಳಾನ ಚಿಂಡಮಡ ವಿಶ್ವನಾಥ್ ಅವು ಇಂದು ಪಲಕ ಮರಣಪಟ್ಟಿತ್ತು. 73 ಬೈತ್ರ ಚಿಂಡಮಡ ವಿಶ್ವನಾಥ ಇಂಗಡ ಆಗಿರಿ ಕಾರ್ಯ. ನಾಳೆ ಪಲಕ 10 ಗಂಟೆಗೆ ಒಕ್ಕ ತೂಟಂಗಳ ನಡುಪ. ಈಗ ಒಂದೆರಡು ಪ್ರಕಟಣೆಗಳನ್ನು ಗಮನಿಸೋಣ ಶ್ರೋತೃಗಳೇ. ಮಡಿಕೇರಿಯ ECHS ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಗಮನಕ್ಕೆ, ನಾಳೆ ಮಧ್ಯಾಹ್ನದ ನಂತರದಿಂದ ನಾಡಿದಿನವರೆಗೆ ಮಡಿಕೇರಿಯ ಪಾಲಿಕ್ಲಿನಿಕ್ನಲ್ಲಿ ದಂತವೈದ್ಯರು ಲಭ್ಯವಿರೋದಿಲ್ಲ ಅಂತ ECHS ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾಗೆಯೇ ವಿರಾಜಪೇಟೆಯ ECHS ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ದಂತವೈದ್ಯರು ನಾಳೆ ಹಾಗೂ ನಾಡಿದ್ದು ಸೇವೆಗೆ ಲಭ್ಯ ಇರೋದಿಲ್ಲ ಅಂತ ECHS ಪಾಲಿಕ್ಲಿನಿಕ್ನ ಅಧಿಕಾರಿಗಳು ತಿಳಿಸಿದ್ದಾರೆ.

ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಚೈನ್ ಗೇಟ್ ಹತ್ತಿರ ಮಡಿಕೇರಿ ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ആകാശവാണി. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪಾ ಅಂತಂದ್ರೆ, ಈಗ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ, ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
2: ಧನ್ಯವಾದಗಳು
1: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನ ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಅವರ ಆರೋಗ್ಯದಲ್ಲಿ ಕಂಡುಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ನಾ ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವುವು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
2: ನೀವು ಹೇಳ್ದಂಗೆ ಈ ಸರಿ ಬಿಲ್ಲಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೆ ಇರುವಂತ ಲೆವೆಲ್ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನು ಕ್ರಾಸ್ ಆಯಿತು ಅಂತಂದ್ರೆ ಏನಾಗ್ತೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಭಾಳ ಕಾಣಿಸ್ತೈತಿ. ಯಾಕಂದ್ರೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ. ಸಣ್ಣ ಮಕ್ಕಳೊಳಗೆ ಏನಾಗ್ತೈತ್ರಿ, ಇಷ್ಟು ಹೀಟ್ ವೇವ್ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂಥ ಕೆಪಾಸಿಟಿ ಇನ್ನೂ ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
1: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ,
2: ಆಟೋ ರೆಗ್ಯುಲೇಷನ್ ಅಂತ ಹೇಳಿ. ಬಾಡಿ ಟೆಂಪರೇಚರ್ ಇಷ್ಟಿದ್ದಾಗ ಅದನ್ನ ಕೂಲ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನೂ ಇಳಿತಾ ಇರ್ತೈತೆ ಅವ್ರು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಹೀಟ್ ವೇವ್ ಎಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
1: ಹೊರಗಡೆ
2: ಹೋಗ್ತಾವ. ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದ್ ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತು ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ.
1: ಹೌದು,
2: 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗ ಒಂದ್ 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತು ಹೇಳ್ಬಹುದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನ್ ಹೇಳ್ತೇವಲ್ರಿ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು, ಎಷ್ಟ್ ಜಾಸ್ತಿ ನೀರ್ ಕುಡಿಬೇಕು ಅನ್ನಿಸ್ತೈತ್ರಿ. ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ, ಯಾಕಂದ್ರೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದು ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
1: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತ.
2: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ, ಇದ್ರ ಅಂದ್ರೆ ಎಲ್ಡರ್ಲಿ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ, ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್, ಸಣ್ಣ ಮಕ್ಕಳಲ್ಲಿನೂ ಆಯ್ತು ಹಿರಿಯ ನಾಗರಿಕರಲ್ಲಿನೂ ಆಯ್ತು. ಇದ್ರ ಲಕ್ಷಣಗಳು ಏನ್ ಬರ್ತಾವ ಅಂತಂದ್ರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತಿದೆ,

0: ಬಹಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಕೈತ್ರಿ, ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ, ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ. ಅದಕ್ಕೆ ಏನಾಗ್ತದೆ, ಸುಸ್ತ್ ಆಗ್ತಾರ. ಎಕ್ಸಾಸ್ಟಿನ್ ಅಂದ್ರ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗ ಔಷಧ ಹೇಗೆ ಕೂಡ್ತಾರಲ್ರಿ, ಆ ತರ ಎಕ್ಸಾಸ್ಟನ್, ಎಕ್ಸಾಸ್ಟ್ ಸಾಕು, ಇನ್ ಕೆಲ ಮಾಡಕ್ ಆಗಂಗಿಲ್ಲ, ಸುಸ್ತ್ ಆಗ್ತೈತಿ. ಕೆಲವೊಂದ್ಸರಿ ಡಿಸಿನೆಸ್ ಅಂತ ಹೇಳಿ ತಲೆ ಚಕ್ಕರ್ ಬರೋದು ಅಂತ ಹೇಳ್ತೈತಿ. ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ ಹೀಟ್ ಎಕ್ಸಾಸ್ಟನ್. ಇಲ್ಲೇ ಅಷ್ಟೇ ಯೂರಿನ್ ಪ್ರೊಡಕ್ಷನ್ನು ಕಡಿಮೆ ಆಗ್ತೈತಿ, ಒಂದಕ್ಕೆ ಹೋಗಿ ಮಾಡೋನು ಕಡಿಮೆ ಆಗ್ತದೆ.
1: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳೇನು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
0: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವ, ಅದ್ರ ಪ್ರಕಾರನೇ ಅವ್ರ ಸಿಂಪ್ಟಮ್ಸ್ ಇರ್ತೈತ್ರಿ, ಅಂದ್ರೆ ಲಕ್ಷಣಗಳು ಇರ್ತಾವ. ಈಗ ನಾವು 1 ವರ್ಷ ಅಥವಾ ಅದಕ್ಕಿಂತ ಒಂದ್ ಕೆಳಗಿನ ಮಕ್ಕಳಿಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು 2 ತರ ಬಿಹೇವ್ ಮಾಡು ಅಂದ್ರ ಲಕ್ಷಣಗಳನ್ನ ತೋರಿಸ್ಬೋದು. ಒಂದು ಆಗ್ಲೇ ಹೇಳ್ದಂಗೆ ಹತ್ರನು ಕಣ್ಣಾಗ ನೀರ್ ಬರಂಗಿಲ್ಲ, ಕಣ್ಣು ಒಳಗ್ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದು ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನ್ ಮಾಡ್ತೈತ್ರಿ, ಒಂದು ಇರಿಟೇಷನು ಆಗೋದು, ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ವಿದೌಟ್ ರೀಸನ್, ಬಟ್ ಅದ್ರ ಒಳಗೆ ಇಂಟರ್ನಲ್ಲಿ ಅದ್ರ ಲಕ್ಷಣ ಇರ್ತೈತಿ. ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದ್ ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ. ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ನು ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಿಂದ ಹೇಳ್ತಾರ, ಇವ್ರ ಮಗು ಹಿಂಗ ರೆಗ್ಯುಲರ್ ಹೆಂಗ ಇರ್ತೈತೆ ಹಂಗಿಲ್ರಿ, ಬರೇ ಮಕ್ಕೋತೈತ್ರಿ, ಅಳಂಗೆ ಇಲ್ಲ, ಹೊಟ್ಟಿಗೆ ಏನ್ರಿ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವಂತೀರಿ?
0: ಇಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸೆ ಬರ್ತೈತ್ರಿ, ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರೆ ಇದನ್ನ ಮಾಡಬಹುದು, ಇದನ್ನ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಲಕ್ಷಣ ಸಿಮಿಲರ್ ಇರ್ತಾವ, ಬಹಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ನೀರ್ ಕುಡಿಬೇಕು, ನೀರ್ ಕುಡಿಬೇಕು ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಸ್ಟನ್ ಅಂತ ಬಂತು ಅಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರ್ಬೋದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದು ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದು ಹೇಗ್ ಕಂಡೀಷನ್, ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನ್ ಮಾಡ್ತೈತ್ರಿ, ಅದನ್ನು ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಕ್ಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲ್ಗೆ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂದ್ರೆ ಆ ಲೆವೆಲ್ ಅನ್ನ ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಆ ಆಟೋ ರೆಗ್ಯುಲೇಷನ್ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗ್ಬೇಕು, ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗ್ಬಿಡ್ತೈತಿ, ಸ್ವೆಟ್ಟಿಂಗೆ ಆಗಂಗಿಲ್ಲ.
1: ಹೌದಿಲ್ಲ,
0: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದು ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನು ಇರಂಗಿಲ್ಲ, ಡ್ರೈ ಸ್ಕಿನ್, ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತಪ್ಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಅದು ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶಲಿ ಸಡನ್ ಆನ್ಸ್ ಅಂದ್ರ ಸಡನ್ ಆನ್ಸೆಟ್ ಇವೆಲ್ಲ, ಅವ್ರು ಬಿಸಿಲಲ್ಲಿ ಯೂಶಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ ಹೆಸರು ಏನು ಅಂತ ಕೇಳಿದ್ರ ಅವ್ರ ಹಿಂಗ್ ವಿಚಾರ ಮಾಡ್ತಾರೆ,
1: ಹೇಳಕ್
0: ಸ್ಪಂದನೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗಿರ್ತಾರೆ. ಇದು ಹೀಟ್ ಸ್ಟ್ರೋಕ್ ಇನ್ ಇಫೆಕ್ಟ್. ಸಣ್ಣ ಮಕ್ಕಳೊಳಗಾದ್ರೂ ಅಫ್ಕೋರ್ಸ್ ಅವ್ರಿಗೂ

0: ಸ್ಕಿನ್ ಸಿಂಪ್ಟಮ್ಸ್ ಹಿಂಗೇ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.
1: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
0: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಹೀಟ್ ಎಕ್ಸಾಸ್ಟನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೆ ಅಂತ ಹೇಳಿದ್ರು ಡೌಟು, ಅವರು ನೀರಿನ ಅಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು. ಕಣ್ಣು ಡ್ರೈ ಆಗೈತಿ, ಮಗು ಅಳ್ತಾ ಇದೆ ಅಂದ್ರೆ ಕಣ್ಣಾಗಿನ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೆ ಒಣಗೈತಿ, ಮಗು ಈಗ ತಾನೇ ನೀರೇ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ ಅಂದ್ರ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರ ಡಿಹೈಡ್ರೇಷನ್ ಆಗಿದೆ ಅಂತರ್ಥ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೋದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಿರ್ತೈತಿ. ಈ ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್, ಯೂಶ್ವಲಿ ತಾಯಿ ಇದನ್ನ ಫಸ್ಟ್ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊಡ್ತಾರೆ. ಮತ್ತು ಇವರಲ್ಲಿ ಏನಾಗ್ತೈತಿ, ಬಾಡಿ ಟೆಂಪರೇಚರ್ ಕ್ಲೈಮೇಟ್ ಹೆಂಗ್ ಜಾಸ್ತಿ ಆದಂಗ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವ್ರು ಯೂಶ್ವಲಿ ಏನ್ ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
1: ಹೌದು,
0: ಇದೇನು ಹೀಟ್ ವೇವ್ ಇಂದ ಆಗಿರುವಂತ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನು ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟ್ ಅಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
1: ಗೊತ್ತು
0: ಮಾಡ್ಕೋಬೇಕು.
1: ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
0: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನು ಹೇಳಿದ ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂತ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನು ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು, ಅದನ್ನ ಅವಾಯ್ಡ್ ಮಾಡ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಳು ಹೆಂಗಾದ್ರು ಸ್ಕೂಲ್ ರಜಾ ಬಿಟ್ಟೈತಿ, ಹೋಗೋದ IPL ನೋಡ್ಕೊತೀನಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲು ಕನ್ಸಿಡರ್ ಮಾಡಂಗಿಲ್ಲ ಏನೂ ಇಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮಲ್ಲಿ ಹೊರಗಡೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ನಮ್ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರ್ ಇಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
1: ಹೌದು,
0: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತೂ ಜನಿ ಸುಡ್ತಿರ್ತೈತ್ರಿ,
1: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
0: ಗಾಳಿನೇ ಬರೋದು.
1: ಹೌದು,
0: ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ಬಿಸಿ ನೀರು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ನ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗ ಅವಾಗ ನೀರ್ ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
1: ಕಾರಣ ಇವೆಲ್ಲ ಇರ್ತಾವ
0: ಅವಾಯ್ಡ್ ಮಾಡ್ಬೋದು.
1: ಅಂದ್ರೆ ಈಗ ನನಗ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗ್ಲಿ ಆಗದೆ ಇರ್ಲಿ ಎವ್ರಿ 1 ಅವರ್ಗೆ ನಾವು ಲಸ್ ನೀರ್ ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
0: ಹೌದು, ಖಂಡಿತವಾಗ್ಲು ಈ ಕ್ಲೈಮೇಟಿಗಂತೂ ಮೋಸ್ಟ್ಲಿ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
1: ಹೇಳ್ತಾ
0: ಇದ್ದಾರೆ. ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕಂದ್ರೆ ನೀರು ಕುಡಿತಾನೆ ಇರಬೇಕು. ಅಷ್ಟು ಡಿಹೈಡ್ರೇಷನ್ನು ಹೀಟ್ ವೇವ್ ಇದ್ದಾಗ ನೀವು ನೀರು ಕುಡಿಲಿಲ್ಲ ಅಂದರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡ್ರೇಟಿಗೆ ಹೋಗ್ತೈತಿ, ಮಾಡ್ರೇಟೆಡ್ ಇದ್ದಿದ್ದು ಸಿವಿಯರಿಗೆ
1: ಹೋಗುತ್ತೆ.
0: ಮತ್ತು ಈಗಿನ ಕ್ಲೈಮೇಟಲ್ಲಿ ಬರೀ ನೀರು ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಗತ್ತೆ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವ, ಅದನ್ನು ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರ್ ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರ ನಮ್ಮ ಬ್ಲಡ್ ಇರಲಿರುವಂತ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿ ಆಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರ್ ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ ಹೋಗ್ಬೋದಪ್ಪ ಅಂದ್ರ ORS ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
1: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡವ್ರೆ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ?
0: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರುವಂಗೆ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಕಳು ನಾ ಆಗ್ಲೇ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು ಆದಷ್ಟು. ಬೆಳಗ್ಗೆ

9-10 ಗಂಟೆ ಒಳಗಡೆನೆ ನೀವು ಏನ್ ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು ಒಂದು ಮಾಡಿಸಿ ಮನೆಯಲ್ಲೇ ಇರುವಾಗ ನೋಡ್ಕೋಬೇಕು. ಟೈಮ್ ಸರಿ ನೀರು ಕುಡಿಯೋದು ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ಗೆ ಹೋಗಬಾರ್ದು. ಇನ್ ಕೇಸ್ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋದು ಬಂತಂದ್ರೂ ಕ್ಯಾಪ್ ಹಾಕೊಳ್ಬೋದು, ಇಲ್ಲಾಂದ್ರೆ ಛತ್ರಿ ಯೂಸ್ ಮಾಡಬಹುದ್ರಿ. ಕೈಯಲ್ಲಿ ಯಾವಾಗಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗಬೇಕು. ನೀರು ನಿಮಗೆ ಬೇಕಂದಲ್ಲಿ ಕೆಲವೊಂದ್ಸರಿ ಸಿಗ್ತೈತಿ, ಕೆಲವೊಂದ್ಸರಿ ಸಿಗಂಗಿಲ್ಲ. ಸೊ ಹಿಂಗಾಗಿ ನೀರಿನ ಬಾಟಲ್ ಯಾವಾಗಲೂ ಕ್ಯಾರಿ ಮಾಡ್ಕೊಂಡು ಹೊರಗೆ ಹೋಗ್ಬೇಕು. ಈಗ

0: ಈ ಸನ್ ಸ್ಟ್ರೋಕ್ ಅಂದರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾರೆ?
1: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳ್ತೇವೆ ರೀ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದು ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತೈತಿ, ಒಂದು ಲೆವೆಲ್ಗೆ ಬರೋ ತನಕನೂ ಬಾಡಿ ಅದನ್ನ ಆಟೋ ರೆಗ್ಯುಲೇಟ್ ಮಾಡ್ತೈತಿ. ಆ ಒಂದು ಸರ್ಟನ್ ಲೆವೆಲ್ ಅನ್ನ ಬಾಡಿ ಟೆಂಪರೇಚರ್ ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತಿ, ಡೈರೆಕ್ಟ್ ಹೀಟ್ ಇಂದ ಆಗುವಂತ ಇಂಜುರಿ ಸ್ಟಾರ್ಟ್ ಆಗ್ತೈತಿ ರೀ. ಎಸ್ಪೆಷಲಿ ಎಂಡ್ ಆರ್ಗನ್ಸ್, ಬ್ರೈನ್ ಅನ್ರಿ, ಹಾರ್ಟ್ ಅನ್ರಿ, ಕಿಡ್ನಿ ಅನ್ರಿ. ಈ ಆಟೋ ರೆಗ್ಯುಲೇಷನ್ ತಪ್ಪು ಅಂದ್ರೆ ಹೀಟ್ ಇಂದ ಡೈರೆಕ್ಟ್ ಆಗಿ ಬ್ರೈನ್ ಇಂಜುರಿ, ಸೆಲ್ಗಳು ಇರ್ತಾವ, ಇಂಡಿವಿಜುವಲ್ ಸೆಲ್ ಇರ್ತಾವ, ಅವಕ್ಕೆ ಏನಾಗ್ತಾವ್ರಿ, ಡ್ಯಾಮೇಜ್ ಆಗ್ತೈತಿ. ಅವು ಸ್ವಲ್ಪ ಎಡಿಮಾ ಅಂತ ಹೇಳ್ತಾವ, ಎಡಿಮಾ ಅಂತ ಆಗ್ತೈತಿ. ಕೆಲವೊಂದ್ಸರಿ ಬಹಳ ಪ್ರೊಲಾಂಗ್ಡ್ ಈ ಹೀಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗ್ತದೆ, ಕೆಲವೊಂದ್ಸರಿ ಸೆಲ್ ಡೆತ್ತು ಆಗ್ತೈತಿ. ಅವಾಗ ಏನಾಗ್ತೈತ್ರಿ, ಇವೆಲ್ಲ ಇಂಡಿವಿಜುವಲ್ ಸೆಲ್ ಎಡಿಮಾ ಆಯ್ತಲೋ, ಮೆದುಳಿಗೆ ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವಿ. ಸೆರೆಬ್ರಲ್ ಎಡಿಮಾ ಆಯ್ತು ಅಂತ ಏನಾಗ್ತದೆ, ನಾಗ್ಲೇ ಇದರ ಲಕ್ಷಣ ಹೇಳಿದೆ, ಟೆಲೀರಿಯಸ್ ಸ್ಟೇಟ್, ಕನ್ಫ್ಯೂಸ್ ಸ್ಟೇಟ್, ಈ ತರ ಆಗಿ ಸುಸ್ತ್ ಆಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
2: ಅಪಸ್ಮಾರ ಅಂತ
1: ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತೆ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
0: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿಮಾತನ್ನ ಏನಾದರೂ ಹೇಳ್ಬೋದಾ ಸರ್?
1: ಕಿವಿ ಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಇದನ್ನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನಂಶ ಇರುವಂತಹ ಪದಾರ್ಥಗಳನ್ನು, ಕೆಲವೊಂದು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಇರ್ತಾವ, ಕನ್ಸ್ಯೂಮ್ ಮಾಡಬೇಕು, ತಿನ್ಬೇಕು. ಮತ್ತು ORS, ಪಾನ್ಕ, ಮತ್ತ ಮಜ್ಜಿಗೆ, ಇವು ಏನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರು, ನಾ ಆಗ್ಲೇ ಹೇಳ್ದಂಗೆ, ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂತ ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ, ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ, ಒಂದು ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದು 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರು ಅದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದ್ರೆ, ಈ ಹೀಟ್ ವೇವ್ ಆಗುವಂತ ಏನ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಟನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕ್ ಅನ್ನು ಅವಾಯ್ಡ್ ಮಾಡಬಹುದು.
0: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬರು ಶಾಖದ ಅಲೆಗಳು ಮತ್ತು ಆ ಅಲೆಗಳಿಂದ ಆಗುವಂತ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡು ಬರುವಂತಹ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
1: ಧನ್ಯವಾದಗಳು ಸರ್.
3: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.
4: ಸಹಕಾರ ಸಿದ್ರಾಯ್ ಸಾಳುಂಕೆ,
3: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾ ಅವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ

ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಲೇ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30 ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014 ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವ ಇದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮ

0: ಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ ಹತ್ತು ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನು ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ.
3: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
3: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
5: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು.

0: ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ

0: ಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:22.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ.
1: ಮೊಬೈಲಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು.
2: ಮುಂಜಾನೆ
0: ಗೂಗಲ್ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ.

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ. ನಿಧನ ಸುದ್ದಿ. ಮಂಚಳ್ಳಿ ಕಾರಳಾನ ಚಿಂಡಮಡ ವಿಶ್ವನಾಥ್ ಅವು ಇಂದು ಪಲಕ ಮರಣಪಟ್ಟಿತು. 63 ಬೈತ್ರ ಚಿಂಡಮಡ ವಿಶ್ವನಾಥ್ ಅಂಗಡ ಆಕಿರಿ ಕಾರ್ಯ ನಾಳೆ ಪಲಕ 10 ಗಂಟೆಗೆ ಒಕ್ಕ ತೂಟಂಗಳ ನಡುಪ. ಪಾಲೂರು ಗ್ರಾಮದ ದಿವಂಗತ ಕೆಪು ಪೂಜಾರಿ ಅವರ ಮಗ ಮಾಜಿ ಸೈನಿಕ ಬಿಕೆ ಸೋಮಪ್ಪ ಅವರು ಇಂದು ಬೆಳಗ್ಗೆ ನಿಧನರಾದರು. 83 ವರ್ಷದ ಬಿಕೆ ಸೋಮಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ

ಗ್ರಹದಲ್ಲಿ ನಡೆಯಲಿದೆ. ಕಲ್ಲಂಬಿ ಮನೆ ಸೋಮಯ್ಯ ಅವರ ಮಗ ಚಂಗಪ್ಪ ರವಿ ಅವರು ಇಂದು ನಿಧನರಾಗಿದ್ದಾರೆ. ಚಂಗಪ್ಪ ರವಿ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ 5 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:31:35. ಈಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃಗಳಿಗೆಲ್ಲರಿಗೂ ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾಹಿತಿ ನೀಡುವ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ಪ್ರೀತಿಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತನಾಡೋದಾದರೆ ಶ್ರೋತೃಗಳೇ, ಈಗ ಎಲ್ಲ ಕಡೆ ಚರ್ಚೆಯಾಗ್ತಾ ಇರುವ ವಿಷಯ ಅಂದರೆ ಅದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಹೈದರಾಬಾದ್ನ ಕಾರ್ಯಕ್ರಮವೊಂದರಲ್ಲಿ ದೇಶದ ಜನರಿಗೆ ನೀಡಿರುವ ಪ್ರಮುಖ ಸೂಚನೆಗಳ ಬಗ್ಗೆ. ಹೌದು, ಜಾಗತಿಕ ಇಂಧನ ಬಿಕ್ಕಟ್ಟು ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸಲು ದೇಶದ ಜನರಿಗೆ 7 ಪ್ರಮುಖ ಸೂಚನೆಗಳನ್ನು ಪ್ರಧಾನಿಯವರು ನೀಡಿದ್ದಾರೆ. ಹಾಗಿದ್ರೆ ಇವತ್ತಿನ ಪ್ರಚಲಿತದಲ್ಲಿ ನಾವು ಒಂದೊಂದೇ ವಿಷಯಗಳ ಬಗ್ಗೆ ಮಾತನಾಡೋಣ. ಮೊದಲಿಗೆ ಪ್ರಧಾನಿಯವರು ಹೇಳಿದ್ದು ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ. ಪೆಟ್ರೋಲ್ ಡೀಸೆಲ್ನ ಬಿಕ್ಕಟ್ಟಿನ ಈ ದಿನಗಳಲ್ಲಿ ಪ್ರಯಾಣವನ್ನ ಕಡಿಮೆ ಮಾಡಲು ಕಂಪನಿಗಳು ಆದಷ್ಟು ವರ್ಕ್ ಹೋಮ್ ಬಗ್ಗೆ ಯೋಚಿಸಬೇಕು. ಕೊರೋನಾ ಅವಧಿಯಲ್ಲಿ ಪ್ರಾರಂಭವಾದ ಮನೆಯಲ್ಲಿಯೇ ಕೆಲಸ ಮಾಡುವ ವ್ಯವಸ್ಥೆಯನ್ನು ದೇಶದ ಹಿತದೃಷ್ಟಿಯಿಂದ ಮತ್ತೆ ಪುನರಾರಂಭಿಸಬೇಕು. ಯಾಕಂದ್ರೆ ಭಾರತ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ತೈಲ ಅತ್ಯಂತ ಪ್ರಮುಖವಾಗಿದ್ದು ಇದು ನಮ್ಮ ವಿದೇಶಿ ವಿನಿಮಯದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಭಾರತದ ಆರ್ಥಿಕತೆಯ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಲಿದೆ. ಈಗ ಕೇಳೋಣ ದೇವರ ಮಕ್ಕಳು ಚಿತ್ರಕ್ಕಾಗಿ ನವೀನ್ ಕೃಷ್ಣ ಅವರು ಹಾಡಿರುವ ಗೀತೆ. ಗೀತೆಯ ರಚನೆ GS ಶಿವರುದ್ರಪ್ಪ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ನೀಡಿರುವ ಎರಡನೇ ಸೂಚನೆ ಎಂದರೆ ಅದು ಇಂಧನ ಉಳಿತಾಯ ಮತ್ತು ಸಾರ್ವಜನಿಕ ಸಾರಿಗೆ. ಭಾರತ ತನ್ನ ಇಂಧನ ಅಗತ್ಯತೆಯ 80% ಭಾಗವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅನಗತ್ಯ ವಾಹನ ಬಳಕೆಯನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ರೈಲು, ಮೆಟ್ರೋ ಹಾಗೆ ಸಾರಿಗೆ ಬಸ್ಗಳನ್ನು ಬಳಸೋದರ ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಕೂಡ ಸೂಕ್ತ ಅಂತ ಅವರು ಹೇಳಿದ್ದಾರೆ. ಜಾಗತಿಕ ಪರಿಸ್ಥಿತಿ ಮತ್ತು ಹೆಚ್ಚಿನ ಇಂಧನಗಳ ಬಳಕೆ ಭಾರತದ ಆರ್ಥಿಕತೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಮಾಡ್ತಾ ಇದೆ. ಆದ್ದರಿಂದ ಅವರು ನೀಡಿರುವ ಮೂರನೇ ಕಾರಣ ರಜಾದಿನ ಹಾಗೂ ಮದುವೆ ಸೇರಿದಂತೆ ಇನ್ನಿತರ ಕಾರಣಗಳಿಗೆ ವಿದೇಶಿ ಪ್ರವಾಸ ಹೋಗುವುದನ್ನು ತಾತ್ಕಾಲಿಕವಾಗಿ ಮುಂದೂಡಿ ಅಂತ. ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ಒಳ್ಳೆಯದೆ. ಭಾರತೀಯರು ವಿದೇಶಿ ಪ್ರವಾಸಕ್ಕೆ ಹೋದಾಗ ದೊಡ್ಡ ಮೊತ್ತದ ವಿದೇಶಿ ವಿನಿಮಯವಾಗುತ್ತೆ. ಹಾಗಾಗಿ ಒಂದು ವರ್ಷ ದೇಶದೊಳಗೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋದ್ರ ಮೂಲಕ ಸ್ಥಳೀಯ ಹೋಟೆಲ್ ಉದ್ಯಮ, ಸಾರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಬಲ ಸಿಗುತ್ತೆ. ದೇಖೋ ಅಪ್ನಾ ದೇಶ್ ಅಭಿಯಾನಕ್ಕೂ ಕೂಡ ಇದು ಪೂರಕವಾಗಲಿದೆ. ಇನ್ನು ವಿದೇಶದಲ್ಲಿ ಹೋಗಿ ಮದುವೆಯಾಗೋದ್ರ ಬದಲು ದೇಶದಲ್ಲೇ ಮದುವೆ ಮಾಡೋದ್ರಿಂದ ನಮ್ಮ ಹಣ ಪರದೇಶದ ಪಾಲಾಗುವ ಬದಲು ದೇಶದೊಳಗೇ ಇದ್ದು ಊರಿನ ವಾಲಗದವರು, ಅಡುಗೆಯವರು, ಚಪ್ಪರದವರಿಗೂ ಕೂಡ ಆ ಹಣ ಸಿಗುತ್ತೆ

ನೀವೀಗ ಕೇಳಿದ ಗೀತೆ ಸೊಸೆ ತಂದ ಸೌಭಾಗ್ಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿತ್ತು. ಸಾಹಿತ್ಯ ವಿಜಯ ನರಸಿಂಹ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್. ಇನ್ನು ಪ್ರಧಾನಮಂತ್ರಿಯವರು ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಸಣ್ಣ ಗುಂಡುಸೂಜಿಯಿಂದ ಹಿಡಿದು ಎಲೆಕ್ಟ್ರಾನಿಕ್ ಉಪಕರಣಗಳವರೆಗೂ ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಬಳಸೋದರಿಂದ ದೇಶದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಜೀವ ತುಂಬುತ್ತೆ. ಇದರಿಂದ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರೆಯುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಕೂಡ ಅದು ಮೇಡ್ ಇನ್ ಇಂಡಿಯಾವಾಗಿದೆಯಾ ಅನ್ನೋದನ್ನು ನಾವು ಖಾತ್ರಿಪಡಿಸಿಕೊಳ್ಳಬೇಕಾಗಿದೆ. ಇನ್ನು ಐದನೆಯ ಅಂಶ ಅಂದರೆ ಅದು ಅಡುಗೆ ಎಣ್ಣೆಯ ಬಳಕೆಯನ್ನು ತಗ್ಗಿಸೋದು. ನಮ್ಮ ದೇಶದಲ್ಲಿ ಪ್ರತಿ ಕುಟುಂಬ ತಾವು ಬಳಸುವ ಅಡುಗೆ ಎಣ್ಣೆಯನ್ನು ಸ್ವಲ್ಪವಾದರೂ ಕೂಡ ಕಡಿಮೆ ಮಾಡಿದರೆ ಅದು ವಿದೇಶಿ ವಿನಿಮಯವನ್ನು ಕಡಿಮೆ ಮಾಡುತ್ತೆ. ಏನು ಗೊತ್ತಾ ಸ್ನೇಹಿತರೆ, ಭಾರತ ಇತರ ದೇಶಗಳಿಂದ ಪ್ರಮುಖವಾಗಿ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಮೊದಲ ಸ್ಥಾನದಲ್ಲಿ ಕಚ್ಚಾ ತೈಲವಿದೆ. ಎರಡನೇ ಸ್ಥಾನದಲ್ಲಿ ಚಿನ್ನ. ಚಿನ್ನದ ಬಗ್ಗೆ ಆಮೇಲೆ ಹೇಳ್ತೀನಿ. ಮೂರನೇ ಸ್ಥಾನದಲ್ಲಿರೋದು ಅಡುಗೆ ಎಣ್ಣೆ. ಅಂದರೆ ನಮ್ಮಲ್ಲಿ ಉಪಯೋಗವಾಗುವ ತೈಲದ ಬಹುಪಾಲು ಬೇಡಿಕೆಯನ್ನು ಪೂರೈಸಲು ನಾವು ಇತರ ದೇಶಗಳ ಮೇಲೆ ಅವಲಂಬಿತರಾಗಿದ್ದೇವೆ. 140 ಕೋಟಿಗೂ ಹೆಚ್ಚಿರುವ ಭಾರತೀಯರ ಅಡುಗೆ ಮನೆಯಲ್ಲಿ ಬಳಸುವ ಎಣ್ಣೆಯಲ್ಲಿ ಪ್ರಮುಖವಾದದ್ದು ಪಾಮ್ ಆಯಿಲ್. ಇದನ್ನು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತೇವೆ. ಅಡುಗೆ ಎಣ್ಣೆಯ ಮಿತ ಬಳಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ವಿದೇಶಿ ವಿನಿಮಯ ಕಡಿಮೆಯಾಗುತ್ತೆ, ಜೊತೆಗೆ ದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸಲು ಕೂಡ ನಾವು ಅಳಿಲು ಸೇವೆ ಮಾಡಿದಂತಾಗುತ್ತೆ. ಈಗ ಕೇಳೋಣ AK-56 ಚಿತ್ರಕ್ಕಾಗಿ LR ರಾಮಾನುಜಂ ಹಾಗೂ ಅವಿನಾಶ್ ಚೆಬ್ಬಿ ಹಾಡಿರುವ ಗೀತೆ. ಈ ಗೀತೆಯ ರಚನೆ SM ಅಶೋಕ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ G. ಅಭಿಮಾನ್ ರಾಯ್.

sensation. We fight for the right reason. We bring in a new revolution. Revolution, revolution, revolution, revolution. ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇನ್ನು ರಸಗೊಬ್ಬರದ ನಿಯಂತ್ರಣ ಹಾಗೂ ನೈಸರ್ಗಿಕ ಕೃಷಿಗೆ ಪ್ರಧಾನಿಯವರು ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಯೂರಿಯಾ, ಡಿಎಪಿ ಸೇರಿದಂತೆ ಇತರೆ ರಸಗೊಬ್ಬರಗಳನ್ನು ಕೂಡ ಆಮದು ಮಾಡಿಕೊಳ್ಳಲಾಗುತ್ತೆ. ಈ ರಸಗೊಬ್ಬರಗಳನ್ನು ಭಾರತ ಸರ್ಕಾರ ಸಬ್ಸಿಡಿ ನೀಡಿ ರೈತರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಮಾಡೋದ್ರಿಂದ ಸರ್ಕಾರದ ಮೇಲೆ ಹೊರೆಯಾಗುತ್ತೆ. ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡರೆ ಸರ್ಕಾರದ ಸಬ್ಸಿಡಿ ಹಣ ಉಳಿಯುತ್ತೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ರಾಸಾಯನಿಕ ಮುಕ್ತ ಆಹಾರವನ್ನು ಪಡೆಯಬಹುದು. ಕೇಳೋಣ ಅಮಲು ಚಿತ್ರಕ್ಕಾಗಿ ಸಚಿನ್ ಹಾಗೂ ರಾಜ್ ಭಾಸ್ಕರ್ ಹಾಡಿರುವ ಗೀತೆಯನ್ನು.

ಮೊದಲು ದೇಶದ ಪ್ರಜೆಗಳಾದ ನಾವೆಲ್ಲರೂ ಕೂಡ ಈ ಸೂತ್ರಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ನಮಸ್ಕಾರ.

ಕೊನೆಯದಾಗಿ ಪ್ರಧಾನಿಯವರು ಹೇಳಿರೋದು ಒಂದು ವರ್ಷದವರೆಗೆ ಚಿನ್ನ ಖರೀದಿಯನ್ನ ಮುಂದೂಡಿ ಅಂತ. ಭಾರತೀಯರಾದ ನಮಗೆಲ್ಲರಿಗೂ ಕೂಡ ಚಿನ್ನದ ಮೇಲೆ ವ್ಯಾಮೋಹ ಇದ್ದೇ ಇದೆ. ನಾವು ಆಮದು ಮಾಡಿಕೊಳ್ಳುವ ಖಾದ್ಯ ತೈಲದ 4 ಪಟ್ಟು ಮತ್ತು ರಸಗೊಬ್ಬರದ 5 ಪಟ್ಟು ಹೆಚ್ಚಿನ ಪ್ರಮಾಣದ ಡಾಲರ್ ಅನ್ನು ಚಿನ್ನದ ಆಮದಿಗಾಗಿ ಪಾವತಿಸ್ತಾ ಇದ್ದೇವೆ. ಹಾಗಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ 1 ವರ್ಷದ ಕಾಲ ಚಿನ್ನ ಖರೀದಿಸಿರೋದೇ ಒಳ್ಳೆಯದು. ಈಗಿನ ದುಬಾರಿ ದರದಲ್ಲಿ ನಾನು ಚಿನ್ನ ಖರೀದಿಸಲ್ಲ ಅಂತ ನಿರ್ಧಾರ ಮಾಡೋದೇ ಬಂಗಾರದಂತ ನಿರ್ಧಾರ. ಪ್ರಧಾನಿಯವರ ಈ 7 ಸೂತ್ರಗಳ ಉದ್ದೇಶ ದೇಶದ ಹಣ ದೇಶದಲ್ಲೇ ಇರಲಿ ಎಂಬುದು. ಹಾಗೆಯೇ ಈ ಸೂತ್ರಗಳು ಕೇವಲ ನಿಯಮಗಳಲ್ಲ, ಇದು ನಮ್ಮ ದೇಶವನ್ನ ಆತ್ಮನಿರ್ಭರ ಮಾಡುವ ಮಂತ್ರಗಳಾಗಿದೆ. ಯುದ್ಧದ ಬಿಕ್ಕಟ್ಟು ಹಾಗೂ ಜಾಗತಿಕ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ಸುರಕ್ಷಿತವಾಗಿ

0: ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡುತ್ತಾರೆ ಭುಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 2 ಗಂಟೆಯಾಗಲಿದೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: Good afternoon. This is Akashwani and I am Valsa Williams with the midday news. The headlines. India asserts BRICS expected to play constructive role amid global uncertainty and economic challenges. Two-day BRICS foreign ministers meeting begins in New Delhi. India and UAE set to take bilateral ties to next level during Prime Minister Narendra Modi's visit to Abu Dhabi tomorrow. Congress leader V.D. Satishan to be Chief Minister of Kerala. Home Minister Amit Shah says India has emerged as a global leader and first responder in disaster management. U.S. President Donald Trump and Chinese President Xi Jinping hold crucial talks in Beijing. Iran war, global energy crisis, tariffs and trade tensions high on agenda. And in badminton, India's PV Sindhu and men's doubles pair of Sattvik Sairaj, Janki Reddy and Chirag Shetty enter quarterfinals of Thailand Open. India today asserted that expectations are growing for BRICS to play a constructive role.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ

0: ಹಣ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ದಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: 80% ರೈತರು ಒಪ್ಪಿಗೆ ಪಡಿಬೇಕಲ್ಲ Section 2 ನಲ್ಲಿ PPP ಮಾಡಲಲ್ಲಿ ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCಗಳು 3 ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ, ಹಿಜಾಬ್, ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ದಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ

0: ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: श्रोताओं नमस्कार, आप सभी का स्वागत है कार्यक्रम स्नेह भारती में.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಈಗ ವೇಳೆ 3:59 ಹದಿನೈದು ಸೆಕೆಂಡ್ಗಳು.

0: ಸಮಯ ಸರಿಯಾಗಿ 4:05.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನು ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು, ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಡ್ಕೊಂಡು ಹೊರಟಾಯ್ತು. ಅದೇ ಕತೆ.
3: ಇದೇ ಭಾನುವಾರ ಅಂದರೆ May 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರ.

0: ಪಕ್ಷಿ ಪ್ರೇಮಿ ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಗುಬ್ಬಚ್ಚಿಗಳ ಆಹಾರ ಸಿಗಲ್ಲ.
0: ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡ್ತಾರೆ ಭಜಂಗಡ ಡಾಕ್ಟರ್ ಅವನೀಜ ಸೋಮಯ್ಯ ಅವರು. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 9:30 ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಮಡಿಕೇರಿ. ಈಗ ಕೊಡಗಿನ ಜಾನಪದ ಹಾಡುಗಳು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಳೋಪಾಟ್ ಹಾಡಿದ್ದಾರೆ ದಾಪಂಡ ಚಿನ್ನಪ್ಪ ಹಾಗೂ ಸಂಗಡಿಗರು.

ದಾಪಂಡ ಚಿನ್ನಪ್ಪ ಹಾಗೂ ಸಂಗಡಿಗರು ಹಾಡಿದ ಬಾಳು ಪಾಠ ಕೇಳಿದ್ರಿ. ಇನ್ನು ಮುಂದೆ ಸಂಸ್ಕಾರ ಗೀತೆಗಳು, ಹಾಡಿದ್ದಾರೆ ಉಳುವಾರದ ರೇಖಾ ಹಾಗೂ ಸಂಗಡಿಗರು.

0: ಇದುವರೆಗೆ ಕೊಡಗಿನ ಜಾನಪದ ಹಾಡುಗಳು ಈ ಕಾರ್ಯಕ್ರಮದಲ್ಲಿ ಬಾಳೋಪಾಟ್ ಹಾಗೂ ಸೋಬಾನೆ ಪದಗಳನ್ನು ಕೇಳಿದಿರಿ.
1: ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
2: ಮನೆ ಪರಿಸರ ಅಂದ್ರೆ ಮೊಬೈಲ್ ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು.
1: ಕಾರ್ಯಕ್ರಮ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
2: ಹಾಗೆಲ್ಲ ಊಟ ಪೌಟ್ ತೆಗಿತಾ ಇದ್ರು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
1: ಸಮಯ ಶನಿವಾರ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಮರುಪ್ರಸಾರ ಆಗತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ, ಪೋಷಕರಿಗೆ ಹೇಳಿರುವಂತಹ ಕಿವಿ ಮಾತು ಕೇಳೋಣ ಪೂರಣ ಕಾರ್ಯಕ್ರಮದಲ್ಲಿ.
3: ನನಗೆ ಬದುಕೋ ಕನಸೇ ನೀವು.
4: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
2: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ನಮ್ಮ ಮನೇಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ ಆಗಲ್ಲ ಮೇಡಮ್, ಅಷ್ಟು ಪ್ರೀತಿ.
1: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ. ಇದೇ ಶನಿವಾರ ಅಂದರೆ May 16 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
0: ಸಮಯ 4:30 ಪ್ರಿಯ ಶ್ರೋತೃಗಳೇ, ಇಂದು ಸಂಜೆ 5 ಕೊಡವಸಿರಿಯಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡ್ತಾರೆ ಬೊಜ್ಜಂಗಡ ಡಾಕ್ಟರ್ ಅವನೀಜ ಸೋಮಯ್ಯ ಅವರು. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನದ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ HR ಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಮಯ 4:31 ಆಕಾಶವಾಣಿ ಮಡಿಕೇರಿ. ಈಗ ನೆನಪಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಪ್ರೇಮ ಪರ್ವ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಹಾಡಿರುವ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆ ರಚನೆ ಶ್ಯಾಮಸುಂದರ ಕುಲಕರ್ಣಿ.

ಇನ್ನು ಮುಂದೆ ಕೇಳೋಣ. ಉಷಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳೋಣ. ಪ್ರೇಮ ಪಲ್ಲವಿ ಚಿತ್ರಕ್ಕಾಗಿ ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಜಿ ಉದಯಶಂಕರ್ ಅವರ ಗೀತೆ. ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದ್ದು.

ಕಾರ್ಯಕ್ರಮದ ಕಡೆಯಲ್ಲಿ ಶ್ವೇತ ಗುಲಾಬಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್. ಗೀತರಚನೆ ದೊಡ್ಡರಂಗೇಗೌಡ, ರಾಗ ಸಂಯೋಜನೆ ಕಲ್ಯಾಣ್ ವೆಂಕಟೇಶ್.

ನೆನಪಿನಾದ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 5:40.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
5: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-90128
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್

0: ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
1: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಮಡಿಕೇರಿ.

0: ನಾಡರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದಣ್ಣುಳ ನಾನು ಸಂತೋಷ್ ಕೆಎನ್. ಇಂದಿತ್ರ ಕಾರ್ಯಕ್ರಮದಲ್ಲಿ ನಿಂಗ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಯ್ತು ತಕ್ಕ ಬರೆಯುವ ಬೊಜ್ಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಅಲ್ಲಿಂಜ ಪಾಠ ಕಪಿರ ಈಗ ಆದ್ಯತ್ಲು ಕೇಳಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ತಕ್ಕ ಬರೆಯುವ ಬೊಟ್ಟಂಗಡ ಡಾಕ್ಟರ್ ಅವನಿಜ ಸೋಮಯ್ಯ.
1: ನಂಗಡ ಭಾರತ ದೇಶ ಆದಿಲು ಜಂಬುದ್ವೀಪ ಅಂದು ಕೇಳಿಂಜತ್. ಭಾರತ ದೇಶತ್ರ ಸ್ವಿಟ್ಜರ್ಲೆಂಡ್, ದಕ್ಷಿಣತ್ರ ಕಾಶ್ಮೀರ ಅಣಿತು, ಪಿಂಜ ದಕ್ಷಿಣತ್ರ ಕಾಶಿ ಅಣಿತು ಕೇಳಿ ಇರ್ತಿತ್ತುಳ. ನಂಗಡ ಕೊಡಗು, ಕೊಡವು ಜಿಲ್ಲೆ ಕಾವೇರಿ ಪೊಳೆರ ತಾಮನೆಯಾಯಿತು. ಪ್ರಕೃತಿ ಭೋಜ ಪಿಂಜ ಇಲ್ಲಿತ್ರ ಮೂಲ ನಿವಾಸಿಯಡ ವಿಶಿಷ್ಟ ಆಚಾರ ವಿಚಾರ ಸಂಸ್ಕೃತಿಗೂ ವಿಶಿಷ್ಟ ಸ್ಥಾನ ಪಡೆದಿತ್ತುಂಟು. ಇಲ್ಲಿ ಆದಿಂಜಲೇ ವಾಸವುಳ್ಳ ಕೊಡವಡ ಪಿಂಜ ಕೊಡವ ಭಾಷಿಕ ಜನಾಂಗ ಸುಮಾರು ದಂಡು ಮೂಂದನೇ ಶತಮಾನತ್ಲೇ ಇಂಜತ್ತು ಅಣ್ವ. ಅನನೇ ಸ್ಕಂದ ಪುರಾಣತ್ರ ಕಾವೇರಿ ಇತಿಹಾಸತ್ಲು ಪನ್ನೊಂದು ಲಿಂಜ ಪದಿನಂಜನೇ ಅಧ್ಯಾಯತ್ಲು ಕೂಡ ಇದನ್ನ ಮಾಹಿತಿ ಉಂಡು. ಆರ್ತ ಎಟ್ನೂಟಿ ಏಳುವುದಲ್ಲಿ ಬ್ರಿಟಿಷ್ ಅಧಿಕಾರಿ ರಿಕ್ಟರ್ ಪಿಂಜ ಆರ್ತ ಒಂಬೈನೂಟ ಐಂಬತ್ ಮೂಂದಲು ಐಮ ಮುತ್ತಣ ಈಗ ದಾಖಲೆ ಮಾಡಿನತ್ಲು ಇದನ್ನು ಅಣ್ಣಿತುಂಡು. ಕೊಡವರ ಜಾನಪದ ಭ್ರಮ ಶ್ರೀ ನಡಿಕೇರಿಯಂಡ ಚಿನ್ನಪ್ಪ ಅಯ್ಯಂಗ ಕೊಡವಡ ವಿಶೇಷ ಆಚಾರ ವಿಚಾರತ್ನೆಲ್ಲ ಪಟ್ಟೋಲೆ ಪಳಮೆ ಅನ್ನುವ ಗ್ರಂಥತ್ ವಿವರಣೆ ಮಾಡಿತು. ಕೊಡವು ಜಿಲ್ಲೆರ ಮೂಲ ನಿವಾಸಿಗಳನ್ನ ಕೊಡವ ಪಿಂಜ ಇರುದಂಡ್ ಕೊಡವ ಭಾಷಿಕಂಗಡ ಪಾಜೆ ಕೊಡೋತಕ್ ಹಿಂಗ ಪ್ರಕೃತಿನೇ ದೇವಾಂದ್ ಆರಾಧನೆ ಮಾಡುವ. ಪಂಚಭೂತ ಅಣುಚೆಂಗಿ ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಇದನ್ನೇ ದೇವಾಂದ್ ಪೂಜುವ. ಬೋರೆ ಬೋರೆ ನಮ್ಮ ನಾಳರ ವಿಶೇಷತೆಲ್ಲೂ ಇದನ್ನು ಅರಿಯಲು ಇಂಗಡ ನಡೆನುಡಿ ಗತ್ತು ಗಾಂಭೀರ್ಯ ಧೈರ್ಯ ಸಾಹಸಿ ಗುಣ ಆಚಾರ ವಿಚಾರ ಉಡುಪು ತೊಡುಪು ತೀನಿ ವೈವಿಧ್ಯತೆ ಆಕರ್ಷಕ ವ್ಯಕ್ತಿತ್ವ ಇದೆಲ್ಲ ಇಡೀ ಉಲಗತ್ತಲೇ ವಿಶಿಷ್ಟ ಆಯ್ತುಂಡು. ಕೊಡಗು ಅಣ್ಣುವ ಪೆದತ್ರ ಮೂಲ ಕೊಡವು ಮಲೆ ಅಣ್ಣುಚೆಂಗಿ ತುದೀಲು ಉಳ್ಳ ಕುಂದು ಅಥವಾ ಕ್ರೋಡ ಮಲೆ. ಈ ಕುಂದು ಬೆಟ್ಟ ಗುಡ್ಡತ್ನ ಕೈರ ಒಯ್ಯಿಂಜ ಕೊರಂಡಿತು ಸಮತಟ್ಟು ಮಾಡನ ಜಾಗವೇ ಕ್ರೋಡ ದೇಶ ಅಂದ ಇತಿಹಾಸ ತಜ್ಞಂಗಡ ಅಭಿಪ್ರಾಯ ಆಯ್ತುಂಡು. ಕೊಡವ ಮೂಲ ನಿವಾಸಿಯಡ ಬಗ್ಗೆ ವಿವರಣೆ ಕೂಡ ಇನ್ನೇ ಉಂಡು. ಮತ್ಸ್ಯ ದೇಶತ್ರ ರಾಜ ಸಿದ್ಧಾರ್ಥಂಡ ಅಳಿಯ ಮೂವ ಚಂದ್ರವರ್ಮ. ಈ ಚಂದ್ರವರ್ಮ ರಾಜಂಡ ಪನ್ನೊಂದು ಆಮಕ್ಕಕ್ಕೆ ವಿದರ್ಭ ದೇಶತ್ರ ರಾಜಂಡ ನೂರು ಪೊಮ್ಮಕ್ಕಳ ಮಂಗಲ ಕೈಚತುಂದು ಹಿಂಗೆಲ್ಲ ಒಕ್ಕಚೇ ಇಂಜಂಡು ಜೀವನ ನಡ್ತುವಕಾಯ್ತು. ಪಿಂಜ ಶತ್ರುವಕ್ಕೆ ಕಾಂಗತನ ಇಪ್ಪಕಾಯ್ತು ಜಾಗ ತೇಡಿ ನಡಪಕ ಕೊಡವರ ಬೆಟ್ಟಗುಡ್ಡ ನೀರು ಪಣ್ಣು ಫಲ ಎಲ್ಲ ನೋಟಿತು ಇಲ್ಲಿ ನೆಲೆನಿಪ್ಪಕ್ಕೆ ತೀರ್ಮಾನ ಮಾಡಿಸಿ ಇಲ್ಲಿ ಇಂಜಂತ ಕಲ್ಲು ಪಿಂಜ ಕೈರ ಒಯ್ಯರ ಸಾಯತು ಬೆಟ್ಟ ಗುಡ್ಡತ್ನ ಕೊರಂಡಿತು ತಿಂಬಕ್ಕೆ ಬೋಂಡ್ಯಾನಂತ ಪಣ್ಣು ಫಲತ್ರ ಮರ ಕಳಂಜಿ ತರಕಾರಿ ತೊಪ್ಪು ಮದ್ದು ಕಾಪಂತ ಗಿಡ ಮರ ಚಾಯುಳ ಪೂಗಿಡ ಇದನ್ನೆಲ್ಲ ನಡ್ಪು ಶುರು ಮಾಡ್ಚಿ ಅಣ್ಣ. ಅನ್ನನೇ ಕಾವೇರಿಯೇ ಪಾರ್ವತಿ ದೇವಿರ ಅವತಾರ ಅಂದು ಪಿಂಜ ಲೋಪಮುದ್ರೆ ಅಂದು ಅರ್ಜಿ ತಿಂಜ ಚಂದ್ರವರ್ಮ ರಾಜ ಎಲ್ಲಾಡ ರಕ್ಷಣೆ ಕಾಯ್ತು ತಪಸ್ಸು ಮಾಡುವ. ರಾಜಣ್ಣ ತಪಸ್ಸಕ್ಕೆ ಒಲಿಂಜ ಪಾರ್ವತಿ ದೇವಿರ ಅವತಾರ ರೂಪ ಅನ್ನ ಕಾವೇರಿ ಚಂದ್ರವರ್ಮ ರಾಜಂಗ ಒರು ಕುದುರೆ ಒರು ಕತ್ತಿ ಪಿಂಜ ಒರು ಸೈನ್ಯತ್ನ ಕೊಡ್ತಿತ್ತು ಕೊಡೋರ ರಾಜನಾಯ್ತು ಎಲ್ಲಾರನೂ ಚಾಯ್ತೆ ನೋಟಿಯೋಂಡು ಅಣ್ಣ. ಅನನೇ ರಾಜ್ಯ ಭಾರತ್ನ ತೃಪ್ತಿಲು ಮಾಡಿನ ಚಂದ್ರವರ್ಮ ರಾಜ ಕಾಲಕ್ರಮೇಣ ತಾಂಡ ಪೆರಿಯ ಮೋಮ ದೇವಕಾಂತಂಗ ಪಟ್ಟ ಕಟ್ಟಿತು ರಾಜ್ಯತ್ರ ಅಧಿಕಾರ ಕೊಡ್ಪ. ಭರತ ಖಂಡತ್ತು ಪಂಡು ಐಂಬತ್ತಾರು ಪ್ರಾಂತ್ಯ ಇಂಜತ್ತೊಂದು ಅಣಚಂಗಿ ಚಪ್ಪನಾರು ಅದತ್ತು ಕೊಡವು ದೇಶವೂ ಒಂದಾಯ್ತಿಂಜತ್ತು. ಇದನ್ನೇ ಮತ್ಸ್ಯ ದೇಶತ್ರ ರಾಜಂಡ ಮೋಮ ಚಂದ್ರವರ್ಮ ಅಲ್ಲಿಂಜಿ ದೇವಕಾಂತ ರಾಜ ಆಳೆ ನಿಂಜತ್ತೊಂದು ಅನ್ನುವ ಅಭಿಪ್ರಾಯ ಉಂಡು. ದಂಡನೇ ಶತಮಾನ ತಿಂಜ ಪಾಂಡ್ಯ ಸಾಮ್ರಾಜ್ಯ ಕುಡುಮಲೈ ಅಥವಾ ಕುಡಕಂ ಕೆತ್ತನೆ ವಿಸ್ತೀರ್ಣ ಇಂಜತ್ತೊಂದು ಅನ್ನುವ ದಾಖಲೆ ಪ್ರಕಾರ ಈ ಕೊಡವು ದೇಶವೇ ಕುಡುಮಲೈ ಕೊಡವು ಮಲೈ ಕ್ರೋಡ ಮಲೆ ಕೊಡವು ಕೊಡಗು ಆಯ್ತಿಕ್ಕು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಆಯ್ತುಂಡು. ಅಮ್ಮ ಕೊಡವ ಮಲಯಾಳಂ ದೇಶತ್ರ ಅಂಚಿಂಗ್ ಕೇರಳ ತಂಬಿರಾನ್ ಅನ್ನುವಂಥ ಪಟ್ಟು ತಾಂಡ ಮಾವ ಮಂಗಲಕ್ ಮಿಂಗಲೆ ತಿಂಗಪೊಲೆ ಕಂಡಂಗೆ ಕಾಡಲು ಬಿಟ್ಟಿತು ಬಂದಿರುವಾ. ಅವ ಬಟ್ಟೆ ತೊಡಿಯೊಂಡು ನಡೆದಿತ್ತು ಕೊಡಗಕ್ಕೆ ಎತ್ತಂಜಿ ಒರು ಕೊಡೋಂಡ ಮನೇಲಿ ಆಶ್ರಯ ಪಡೆದಿತ್ತು ಅಲ್ಲಿಯೇ ಸಂಸಾರ ಮಾಡುವ. ಆಚಿಂಗಿ ಅವ ಎರ್ಚಿ ಮೀನು ಕಳ್ಳು ಇಂಥನ ತಿಂಬೋದೋ ಕುಡಿಪೋದೋ ಮಾಡೋಂಜಿತ್ಲ. ಅವಕ್ಕೆ ಪುಟ್ಟಿನ ಮಕ್ಕಳು ಅವಂಡನೇ ಎರ್ಚಿ ಮೀನು ಕುಟ್ಟತೇ ಇಂಜಾಂಗ ಅಯ್ಯಂಗಳ ಅಮ್ಮ ಕೊಡವ ಅನ್ನೋ ಕಾಚಿ ಜಮ್ಮ ಒಕ್ಕರ. ಬೋರ ಬೋರ ರಾಜಂಗಡ ಆಳ್ವಿಕೆ ಸಂದರ್ಭದ್ದು ಸೈನ್ಯಕ್ಕೆ ಪಿಂಗ ಬೋರ ಬೋರ ಕೆಲಸ ಮಾಡೋಕ್ಕೆ ಜನ ಕಿಟ್ಟತ್ತಂಗೆ ಕೊಡಗು ದೇಶತ್ರ ಅಕ್ಕಪಕ್ಕ ಉಳ್ಳ ಜನಳ ಕೂಟೆ ಬಂತು ಜಮ್ಮ ಜಾಗದನ್ನ ಉಂಬಳಿಯಾಯಿತು ಕೊಡ್ಪಂಜಿ ಅಯ್ಯಂಗಳು ಕೊಡಗುಲೇ ನೆಲೆ ನಿಂಪನನೇ ಮಾಡಿಚಿ. ರಾಜಂಗಡ ಆಳ್ವಿಕೆ 16ನೇ ಶತಮಾನದ್ದು. ಇಕ್ಕೇರಿ ಸಂಸ್ಥಾನತ್ರ ಒರು ವ್ಯಕ್ತಿ ಹಾಲೇರಿ ಅನ್ನುವ ಜಾಗತ್ತು ಒರು ಸನ್ಯಾಸಿಯಾಯಿತು ಕೂಡಿ ಎಂದು ಚಾವಡಿಲು ಅಲ್ಲಿ ಇಂಜ ಮಕ್ಕಕ್ಕೆ ಓದೋಕು ಒಳ್ದೋಕು ಅಣ್ಣಿ ಕೊಡ್ಪಿಂಜತ್ತು. ಅದಲ್ಲತೆ ತಾಂಗ ಸಾಧ್ಯ ಅಪ್ಪನನ್ನೇ ಬೋರೆಂಗಡ ಪತ್ರ ವ್ಯವಹಾರ ಮಾಡಿಕೊಡ್ಪ ಮಾರ್ಗದರ್ಶನ ಮಾಡಿ ಎಂದು ಎಲ್ಲ ಜನಡ ಜನಮನಗದಿ ತಿಂತು. ಆ ಸಮಯತ್ತು ಕೊಡಗನ ಕೊಡವ ನಾಯಕಂಗ ಆಳ್ವಿಕೆ ಮಾಡೋಂಜತ್ತು. ಅಚ್ಚಿಂಗಿ ಅಯ್ಯಂಗ ಒಗ್ಗಟ್ಟಿಲ್ಲತೆ ಅಪ್ಪರ ಇಪ್ಪರ ಯುದ್ಧ ಮಾಡಿಯಂಡು ಒಬ್ಬ ಇನ್ನೊಬ್ಬನ ಕೊಲ್ಲಿಸಿಟ್ಟು ಇಪ್ಪಕ್ಕ ಹಾಲೇರಿನ ಆಳ್ವಿಕೆ ಮಾಡಿ ಇಂಜ ನಾಯಕನು ಗಲಾಟೆಯಲ್ಲಿ ಚತ್ತುಪೋಪ. ಅಕ್ಕ ಅಲ್ಲಿ ಇಂಜ ಕೊಡವ ದಾರು ಈ ಜವಾಬ್ದಾರಿ ಕೇಳ್ತೋಕೆ ಮಿಯಕ್ಕೆ ಬರತಂಗೆ ಚಾವಡಿಲು ವಾಸ ಇಂಜ ಸನ್ಯಾಸಿನೇ ಹಾಲೇರಿ ಅರಮನೆಯಲ್ಲಿ ವಾಸ ಇಪ್ಪ ಕಣ್ವ. ಇವನೇ ಮಿಯಕ್ಕೆ ವೀರರಾಜನಾಯ್ತು ಕೊಡಗನ ಆಳುಚಿ. ಇವಂಡ ಸಂತಾನ 1864 ಮಕ್ಕ ಇಲ್ಲತೆ ನಿಂದು ಪೋಚಿ. ಅದಲ್ಲತೆ 1834 ಕೊಡಗು ಬ್ರಿಟಿಷರ ಕೈವಶ ಹಚ್ಚಿ. ಸ್ವಾತಂತ್ರ್ಯ ಕಿಟ್ಟಿನ ಪಿಂಗ 1950 1956 ಕೊಡಗು ಪ್ರತ್ಯೇಕ ರಾಜ್ಯ ಆಯಿತು. ಚಪ್ಪುಡಿರ ಪೂಣಚ ಮುಖ್ಯಮಂತ್ರಿ ಆಯಿತು. ಕಾರ್ಬಾರ ನಡೆತಿ 1956 ಬೋರ ಬೋರ ಭಾಷಿಕಂಗಕ್ಕೆ ಬೋರ ಬೋರ ಜಿಲ್ಲೆಯಿಂದಣಿತು ಬದಲಾವಣೆ ಮಾಡೋಕಪ್ಪಕ್ಕ ಕೊಡಗು ಕರ್ನಾಟಕ ರಾಜ್ಯತ್ರ ಒಂದು ಜಿಲ್ಲೆ ಆಯಿತು. ಅಸ್ತಿತ್ವಕ್ಕೆ ಬಾತು. ಕೊಡಗರ ನಾಡು ವಿವರ. ಹಾಲೇರಿ ಅರಮನೆಯಲ್ಲಿ ಇಂಜಂಡು ಕೊಡಗಿನ ಆಳ್ವಿಕೆ ಮಾಡ್ಯಾನ ಇಂಜ ವೀರರಾಜ ಕುಂದಲು ಕೊಂಬು ಉರುಪಿತು 12 ಕೊಂಬು ಅಂದು ಗುರುತು ಮಾಡಿಸಿಟ್ಟತ್ತು. ಅದನ್ನು ಮಾಡಿನ ಉದ್ದೇಶ ದೇಶಕರಳ ಕಾಕಿ ಕೂಟೋಕ್ಕೆ ಪಿಂಗ ರಾಜಾಜ್ಞನ ಮೂಲೆ ಮೂಲೆಗೆ ಎತ್ತು ಚುಡೋಕೆ ವ್ಯವಸ್ಥೆ. ಕೊಡಗರ

ಮಳೆಗಾಲಿದ ಉಯ್ತು ಜಾಸ್ತಿ ಇಪ್ಪಂಗಾಯ್ತು. ಕೈ ಪೂರ್ತಿ ಮುಚ್ಚು ಅನ್ನಕ್ಕೆ ಜಾಕಿಟ್ ಇಡೋ ಶುರು ಮಾಡ್ಚಿ. ಇದಲ್ಲತೆ ಅಡುಗೆ ಮಾಡೋಕೆ ಮಂಡೆಲಿಂಜ ತಲ್ಮಿ ಬೂವಕ್ಕಾಗಂದು ಶೀತ ಗಾಳಿ ಮಳೆಲಿಂಜ ಆರೋಗ್ಯ ಕಾಪಾಡುವಕ್ಕಾಯ್ತು ವೈತ್ರ ವಸ್ತ್ರ ಕೊಟ್ಟುವ. ಇಂದಿಕು ಎಲ್ಲ ಕೊಡೋತಿ ಪೊಮ್ಮಕ್ಕಡ ಪಿಣ ಕೊಡೋ ಭಾಷಿಕಂಗಡ ಪೊರಪಾಡು ಇದೇ ಆಯ್ತುಂಡು. ಇನ್ನ ಆ ಮಕ್ಕಡ ಉಡುಪು ಗಾಳಿ ಮಳೆಲಿಂಜ ರಕ್ಷಣೆ ಕಾಯ್ತು ಬೇಲಲು ನೈಪಕ ಕೊಳೆ ಆಚೆಂಗ್ಯು ಬೇರೆಯ ಗೊತ್ತಾಗತನಿಕ್ಕಡಂದು ಕರ್ತ ಕಲರ ಗಟ್ಟಿ ಬಟ್ಟೆಲು ಕಾಲನ ಮಂಡಿಗೆತನ ಉಚ್ಚೋಗಾಪನೇ ಕುಪ್ಯ ಪೊಲ್ಚುಡಂಜತ್. ಅದಲ್ಲತೆ ಶುದ್ಧ ಮುದ್ರಿಕೆಲು ಪೋಪಂತ ಕಾರ್ಬಾರು ದೇವನೆಲೆಕ್ ಪೋಪಕ ಮನೆ ಮಂಗಲಕ್ಕೆ ತಾಂಡ ಮಂಗಲ ಕಾರ್ಬಾರ್ಲು ಬೊಳ್ತ ಕಲರ ಕುಪ್ಪೆ ಇಡುವ. ಪಿಣ್ಯ ಪಾಣಿ ಮಂಡೆ ತುಣಿ ಇಲ್ಲೇಂಗಿ ಚೆಕ್ ವಸ್ತ್ರದಲ್ಲಿ ಮಂಡೆನ ಉರಿಬೆದು ಶೀತ ಗಾಳಿ ಮಳೆ ನುಂಡು ರಕ್ಷಣೆ ಮಾಡೋಕು ಕೆಲಸ ಮಾಡೋಕು ಸುಲಭ ಅಪ್ಪನೇ ಕಟ್ಟ್ಯವ. ಇದಲ್ಲತೆ ಅರೆಕ ಚೇಲೆನ ಸುತ್ತಿತ್ತು ಸೊಂಟ ನೊಂಬಲ ಹಾಕತನೇ ಬೇಲಲು ತೋಟದಲ್ಲಿ ನೈಪಕ್ಕೆ ಪೋಪಂಜ. ಕಾಡು ಪ್ರಾಣಿಯ ಶತ್ರು ಏರ ಇಂಜಂಗಾಯ್ತು ಮನೆಯಿಂಜ ಪೊರಮೆ ಪೋಪಕ ಪೀಚೆ ಕತ್ತಿನ ಅರೆಲುಳ್ಳ ಚೇಲೆಕ್ಕೆ ಚಿಕ್ಕಿಟ್ಟಂಡೇ ಪೋಪಂಜತ್ತು. ಇದಲ್ಲತೆ ಮಂಗಲತು ತೊಡಂಗಲು ಮಂಗಲಕಾರಂಡ ಉಡುಪುಲು ಚೆರಿಯ ಬೊಳ್ಳಿಲು ಮಾಡಿನ ಒಡಿಕತ್ತಿ ಇಪ್ಪ. ಪಂಡೆಲ್ಲ ಆಫೀಸ್ ವ್ಯವಹಾರಕ್ಕೆ ಪೋಪಕಲು ಕೊಡವ ಬೊಳ್ತ ಕುಪ್ಪಿಯ ಪಿಣ್ಯ ಪಣಿಕ್ ಪಡೆಕು ಪೋಪಕ ಕರ್ತ ಕುಪ್ಪೆಗಡು ಇಂಜತ್ತು. ಇನ್ನೇ ಕೋರ್ಟ್ಗೆ ಪೋನ ಕೊಡವಡ ಪೊರಪಾಡ ನೋಟ್ನ ಬ್ರಿಟಿಷ್ ಅಧಿಕಾರಿಯ ಅಯ್ಯಂಗಳ ಚರ್ಚ್ನ ಫಾದರನ್ನ ಕಾಂಬಾದಣಿ ಆಫೀಸ್ ಕಾರ್ಬಾರ್ಕು ಕರ್ತ ಕಲರ ಉಡುಪುಲೇ ಬಾ ಪೋಂಡು ಅಂದ ಅಣಿಚಿ. ಅನ್ನನೆ ಕರ್ತ ಉಡುಪಕ್ಕೆ ಕರ್ತ ಚೇಲೆ ರ ಬದಲಕ್ಕೆ ಚೋಪು ರಂಗರ ಚೇಲೆ ಉಡುವುದು ರೂಢಿಕ್ ಬಾತ್. ಪೀಚೆ ಕತ್ತಿ ಕೊಡಗರ ಕೇರಳ ಗಡಿ ಭಾಗತ್ತು ಚಂದ್ರವರ್ಮ ರಾಜಂಡ ಆಳ್ವಿಕೆ ಇಪ್ಪಕ ತುರ್ಕಡ ಪಡೆ ಅವಂಡ ದೇಶದನ್ನ ಮುತ್ತುಚಿ. ಅಕ್ಕ ರಾಜ ಕೊಡವಡ ಸಹಾಯ ಕೇಟಂಗ ಕೊಡವಡ ಪಡೆ ಅಲ್ಲಿಗೆ ಪೋಯ್ತು ತಿಂಗಳ ಚೋಪಚಿಟ್ಟತ್ತು. ಇದಂಗೆ ಖುಷಿಪಟ್ಟ ಚಂದ್ರವರ್ಮ ರಾಜ ಪಡೆ ಪೋಯ್ತಿಂಜ ಎಲ್ಲ ಕೊಡವ ಆಮಕ್ಕೆ ಚಂದ್ರಂಡ ಗುರ್ತು ಇಟ್ಟ ಕತ್ತಿನ ಇನಾಮ ಆಯ್ತು ಕೊಡ್ತತ್ತು. ಅನ್ನನೇ ಕೊಡವ ಪೊಮ್ಮಕ್ಕೆ ಚಂದ್ರಂಡ ಮಾದರಿ ಉಳ್ಳ ಪೊನ್ನರ ಮಾಲು ಕೊಕ್ಕೆ ತಾತಿನ ಕೊಡ್ಸಿದ್ದು ಸನ್ಮಾನ ಮಾಡಿಸಿ. ಅಲ್ಲಿಂಚಿ ಇಕ್ಕಲು ಕೇರಳತ್ರ ಪಯ್ಯ ಊರ್ಲು ಕಾಲೋದಿ ನಡ್ಪ ನಮ್ಮೇಗ್ಲು ಕೊಡವಳ ಪ್ರತ್ಯೇಕವಾಯ್ತು ತುಂಬಾನ ಮಾಡುವ. ಇದನ್ನು ಅರಿಚಿಡುವಕ್ಕೆ ಕೋರತಚ್ಚ ಕೊಡಗಕ್ಕೆ ಬಂತು ಪೋನ ಪಿಣ್ಯ ಪಯ್ಯ ಊರು ನಮ್ಮಕ್ಕೆ ಕೊಡವ ಭಕ್ತಂಗ ಎತ್ತು ಪೋರಾಯಿತು ಪೋಪ. ಕೊಡವಡ ನಡ್ಪು ಕೊಡವಡ ಪ್ರತಿಯೊರು ಒಕ್ಕತ್ತು ವಾರೊಂದು ಐನು ಮನೆ ಪಿಣ್ಯ ಕೈಮಡ ಇಪ್ಪ. ಇದೆಲ್ಲ ಅಯ್ಯಂಗಡ ಮನೆ ಪೆದತ್ಲು ಕಟ್ಟಿತ್ತು ಎಲ್ಲರೂ ಒಕ್ಕಚ್ಚ ವಾಸ ಇಪ್ಪಕ್ಕೆ ವ್ಯವಸ್ಥೆ ಇಂಜತ್ತು. ಹಂಚಿಂಗಿ ಜಾಯಿಂಟ್ ಫ್ಯಾಮಿಲಿ ಈ ಐನು ಮನೆ ನೆಲಮಟ್ಟ ತಿಂಜ ಮೂಂದಡಿ ಎತ್ತರತ್ತು ಒಕ್ಕತ್ರ ಜಾಗದಲ್ಲಿ ನೆತ್ತಿಲು ಕೇಕ್ ಮೊಗವಾಯ್ತು. ಹಂಚಿಂಗ್ ಈಸ್ಟ್ ಫೇಸಿಂಗ್ ಕಟ್ಟುವಂಜತ್ತು. ಮನೆ ಮುಟ್ಟರ ದಂಡ ಭಾಗತ್ತು ಕಲ್ಲಲು ಆನೆ ಪಟ್ಟೆನರಿ ಕುದುರೆ ಸಿಂಹತ್ರ ಹಂಚಿಂಗಿ ಶಕ್ತಿಶಾಲಿ ಪ್ರಾಣಿಯ ಇಂಗಡ ರೂಪದ ಕೆತ್ತು ಚುಡಂಜಿ ಬೆಪ್ಪಂಜತ್ತು. ಅಲ್ಲತೆ ಬೋಟೆ ಆಡನ ಕ್ಯಾಮ ಪಟ್ಟೆ ನರಿರ ಕೊಂಬು ಒಯ್ಯಿ ಇದನ್ನೆಲ್ಲ ಎಡ್ತಿತ್ತು ಮನೇಲಿ ಪ್ರದರ್ಶನ ಮಾಡೋದು ಮಾಲು ಮಾಡೋದು ಇದಂಗೆಲ್ಲ ಬಳಸುವಂಜತ್ತು. ಮನೇನ ದಂಡ ನೇರ ಒಡ್ಕಿ ತಳಚಿತ್ತು ನೆಲ್ಲಕ್ಕಿ ಬೊಳ್ಚ ಕತ್ತಿಚಿಟ್ಟಿತ್ತು ಕುಲದೇವತೆಯಳ ಪ್ರಾರ್ಥನೆ ಮಾಡುವ. ನೆಲ್ಲಕ್ಕಿ ನಡುಬಾಡ್ಯರ ಪಾವಿತ್ರತೆ ಕಾಯ್ತು ಮನೆರೊಳಲು ಚಪ್ಪಲು ಉಡ್ಲ. ಪಿಣ್ಯ ಚಾವು ಮನೆಗೆ ಪೋಯ್ತು ಬಾತೆಂಗಿ ಮನೆರ ಪೊರ್ಮೆ ಇಪ್ಪ ಬಾತ್ರೂಮ್ ಹಂಚಿಂಗಿ ಕುಳಿಪ್ಪ ಮನೆ ಗುಡ್ಡ ಇಲ್ಲಿ ಕುಳಿಚಿತ್ತು ಶುದ್ಧ ಆಯ್ತೇ ಮನೆರೊಳಕ್ಕೆ ಬಪ್ಪು. ಮನೆರ ಎದಿಕೆ ಒರು ಚಿರಿಯ ಚೊಂಬುಲು ಎಕ್ಕಲು ನೀರು ಬೆಪ್ಪ ಪದ್ಧತಿ ಇಂಜತ್ತು. ಪೊರ್ಮೆ ಇಂಜ ದಾರ ಮನೆರೊಳಕ್ಕೆ ಬಪ್ಪದಾಚೆಂಗಿಯು ಕಾಲು ಕೈ ಮೂಡು ಕತ್ತಿತೇ ಒಳಕು ಬಪ್ಪು. ಪಿಣ್ಯ ಅಳಿಯಂಗ ಪಿರಿಯಂಗಡ ಕಾಲು ಪುಡ್ಚಿತ್ತು ಆಶೀರ್ವಾದ ಪಡೆದವ. ನೆಲ್ಲಕ್ಕಿ ನಡುಬಾಡೆ ಒಕ್ಕಕ್ಕೆ ಮೊರಡಾಯ್ತು ಪುಟ್ಟನ ಕುಂಜಿಗೆ ಪೆದಡುವ ಶುಭ ಕಾರ್ಯ ತಿಂಜ ಆಕಿರಿ ಚಾವು ಕೂಟೋದು ಇದೇ ನಡುಬಾಡೆಲೆ. ಮಂಗಲ ಕುರಿಪು ಮುಖ್ಯವಾದ ಅಳ್ತು ವ್ಯವಹಾರ ಕಾರ್ಬಾರು ಇಲ್ಲಿಯೇ ಇದೇ ಬೋಳ್ಚತ್ರ ಎದಕ್ಕೆ ನಿಂದಿತ್ತು ಊರರ ದೇವಳೋ ಗುರುಕರಣನೋ ಜ್ಞಾನ ಮಾಡಿತ್ತು ಅಕ್ಕಿ ಇಟ್ಟಿತ್ತು ಪೊರಡುವ. ಅನ್ನನೆ ಮನೇಲಿ ಚಾವಕಾನ ಅಥವಾ ಆಕೀರಿ ಉಸಿರು ಎಡ್ತಂಡುಳ ಕಾಯಿಲಕರ ಉಂಡೆಂಗಿ ಅಯ್ಯಂಗಳ ಬಾಡೆ ಕಟ್ತಿತ್ತು ಬುದ್ಧೋ ಕೂಟಿತ್ತು ತೆಂಗೆ ನೀರು ಪಿಣ್ಯ ಕಾವೇರಿ ತೀರ್ಥ ಕೊಡ್ಪೋದು ಇದೇ ನೆಲ್ಲಕ್ಕಿ ಬಾಡೆಲು. ಚಾವು ತಡಿನ ಕುಳುಪು ಚಿಟ್ಟಿತ್ತು ಪೊರಡು ಚಿಟ್ಟಿತ್ತು ಕೇಕ ಮೊಗ ಆಯ್ತು ಚಾವು ಕೂಟೋದು ನಡಬಾಡೆಲೆ. ಮಾದ ಕೈಪಕ್ಕ ಮೀದಿ ಬೆಪ್ಪದು ಪಿಣ್ಯ ಮನೆರ
ಇದೇ ಶುಭ ಕಾರ್ಯ ನಲ್ಲದು ತೀಯದು ಎಂಥದ್ದು ಆಚೆಂಗಿ.

0: ವಿಧಿಪೂರ್ವಕವಾಯಿತು, ಒಪ್ಪುಚುಡುವುದು ಇದೇ ಪವಿತ್ರ ಸ್ಥಾನವನಂತ ನೆಲಕ್ಕೆ ನಡುಬಡೆ ಕೈಮಡ ಕೊಡವಕ್ಕೆ ಒಕ್ಕತ್ರ ಪೆರಿಯ ವ್ಯಕ್ತಿಯೇ ದೇವ ಇಂಗಳ ಗುರು ಕಾರಣ ಅಣಿತು ಪವಿತ್ರ ಸ್ಥಾನ ಕೊಡ್ತಿತ್ತು. ಐಂಗಳ ಒಕ್ಕತ್ರ ಎಲ್ಲ ಸದಸ್ಯಂಗ ಒಕ್ಕಚ ಕೂಡಿತು ಕಾಲಕ್ಕೆ ದಂಡು ಕುರಿಯಂಗಿ ಮೀದಿ ಬೆಚ್ಚಿತು ಆಶೀರ್ವಾದ ಪಡೆದವ. ಕೊಡವ ತೀನಿ ಅಕ್ಕಿಲೇ ಮಾಡುವ ವಿಶೇಷ ತರತರ ತೀನಿ ಉಲಗತ್ತು ಬೋರೆ ಎಲ್ಲಿಯೂ ಇಲ್ಲ. ಎಣ್ಣೆ ಇಲ್ಲತೆ ಮಾಡುವಂಥ ಒಟ್ಟಿ, ಕಡಂಬುಟ್ಟು, ನೂಪುಟ್ಟು, ತಳಿಯಪುಟ್ಟು, ಕುತ್ತಿಪುಟ್ಟು, ಓಡುಪುಟ್ಟು, ಪಾಪುಟ್ಟು ಇದನ್ನೆಲ್ಲ ಪಲಾಕತ್ರ ಅಡಿಗೆಲು ವಿಶೇಷ ಆಯಿತು ಕಾಂಗುಲು. ಇದಂಗೆ ಎರ್ಚಿಕರಿ, ಕೇಂಬು ತೊಪ್ಪು, ತೆರ್ಮೆ ತೊಪ್ಪು, ಕಾಕೆ ತೊಪ್ಪು, ಕೊಳಕೆ ತೊಪ್ಪು ಸರಿಯಾದ ಕಾಂಬಿನೇಷನ್. ಇದಲ್ಲತೆ ಮಳೆಗಾಲದ ಕಿಟ್ಟುವಂಥ ಮಾಂಗೆ ಅದತ್ತು ಕಾಡು ಮಾಂಗೆ, ಬಿಂಬಳೆ, ಕುಮ್ಮು, ನಂಡಕರಿರ ಚೋದು ಪ್ರವಾಸಿಯಕ್ಕೆ ವಿಶೇಷ ಆಕರ್ಷಣೆ ಆಯ್ತುಂಡು. ಪುತ್ತರಿಕ ಮಾಡುವ ತಂಬುಟ್ಟು, ಕಕ್ಕಡ ಪದ್ನಟ್ಟಂಗ ಮಾಡುವ ಮದ್ದು ತೊಪ್ಪುರ ರಸತ್ತು ಮಾಡುವ ತರಾವರಿ ತೀನಿಯೇ ಕೊಡಗರ ಮೂಲ ನಿವಾಸಿಯಡ ಆರೋಗ್ಯತ್ರ ಗುಟ್ಟು ಅನ್ನಲು. ಪಿಂಗ ಕೊಡವಡ ನಾಳು ವಿವರ. ಏಪ್ರಿಲ್ 14 ಬಿಸು ಸಂಕ್ರಾಂತಿ ಕೊಡವಕ್ಕೆ ಪುದಿಯ ಕಾಲತ್ರ ಆದ್ಯ ದಿನ. ಕೊಡವಡ ಕ್ಯಾಲೆಂಡರ್ ಬಪ್ಪ ಪೆದ ಎಲ್ಲ ಇನ್ನೇ ಉಂಡು ವಿವರ. ಎಡಮ್ ಯಾರು 1 ಏಪ್ರಿಲ್ 14 ನಿಂಜ ಮೇ, ಕಾದ್ಯಾರು ಮೇ ಪಿಂಗ ಜೂನ್ ತಿಂಗ, ಆದರೆ ಜೂನ್ ಜುಲೈ, ಕಕ್ಕಡ ಜುಲೈ ಆಗಸ್ಟ್, ಚಿಂಗ್ಯಾರು ಆಗಸ್ಟ್ ಸೆಪ್ಟೆಂಬರ್, ಕನ್ಯಾರು ಸೆಪ್ಟೆಂಬರ್ ಅಕ್ಟೋಬರ್, ತೊಲಿಯಾರು ಅಕ್ಟೋಬರ್ ನವಂಬರ್, ಬಿರ್ಚಿಯಾರು ನವಂಬರ್ ಡಿಸೆಂಬರ್, ದಲಮ್ಯಾರು ಡಿಸೆಂಬರ್ ಜನವರಿ, ಮಾಲ್ಯಾರು ಜನವರಿ ಫೆಬ್ರವರಿ, ಕುಂಬ್ಯಾರು ಫೆಬ್ರವರಿ ಮಾರ್ಚ್, ಮೀನ್ಯಾರು ಮಾರ್ಚ್ ಏಪ್ರಿಲ್. ಪಿಂಗ ವಾರತ್ರ ದಿವಸದನ್ನ ಇನ್ನೇ ಹೇಳುವ. ನಾರಾಚೆ ಭಾನುವಾರ, ತಿಂಗಳಾಚೆ ಸೋಮವಾರ, ಚೊವ್ವಾಚೆ ಮಂಗಳವಾರ, ಪದ್ನಾಚೆ ಬುಧವಾರ, ಬ್ಯಾಳಾಚೆ ಗುರುವಾರ, ಬೊಳ್ಳಿಯಾಚೆ ಶುಕ್ರವಾರ, ಚಿನಿಯಾಚೆ ಶನಿವಾರ. ಕೊಡವಡ ನಮ್ಮೆರ ಬಗ್ಗೆ ಅನ್ನೋದಾ ಚಿಂಗಿ, ಕಾರಣ ಕೊಡ್ಪು ಅಥವಾ ಮೀದಿ ಬೆಪ್ಪು ಇದು ಎಲ್ಲಾಂಗಿಂಜು ಪ್ರಮುಖವಾದಂಥ ಅವರು ನಮ್ಮೆ. ಬಿಸು ಸಂಕ್ರಾಂತಿ ಬೇಲುಪ್ಪಕ್ಕೆ ಶುರು ಮಾಡು ಕಾಲತ್ರ ಆದ್ಯ ದಿವಸ. ಬೇದ ಸಂಕ್ರಾಂತಿ ಸೂರ್ಯಂಡ ಬೆದು ಉರಿಕು ಭೂಮಿ ತಾಯಿರ ಮಂಡೆ ತಂಪಾಕಡು ಅಂದು ಎಣ್ಣೆ ಬುಕ್ಕು ಕೈಲ್ಪೋದು. ಐಪಣಿಕು ಬಳಸನ ನೇಂಗಿ, ನೊಗ, ತಾವೆ, ಕತ್ತಿ, ಗುದ್ದಲಿ ಇಂಥನ್ನೆಲ್ಲ ಕತ್ತಿತ್ತು ಬೆಪ್ಪು. ಪಿಂಗ ಬೊಳೆ ರಕ್ಷಣೆಗೆ ಬಳಕೆ ಮಾಡುವ ಅತ್ಯಾರ ಆನ ಅಂಬು, ಬಿಲ್ಲು, ಈಟಿ, ಬರ್ಜಿ, ಒಡಿಕತ್ತಿ, ಪೀಚೆ ಕತ್ತಿ, ತೋಕು ಇದನ್ನೆಲ್ಲ ಬೆಚ್ಚಿತ್ತು ಮಾಡುವ ಆಯುಧ ಪೂಜೆ. ತುಲಾ ಸಂಕ್ರಮಣ ಕಾವೇರಿ ಸಂಕ್ರಾಂತಿ ಈ ಪುಣ್ಯ ದಿನತ್ತು ಅವ್ವ ಕಾವೇರಿ ಭಕ್ತಂಗಕ್ಕೆಲ್ಲ ಬ್ರಹ್ಮಕೋಣಿಕೆಯಲ್ಲಿ ತೀರ್ಥರೂಪಿಣಿಯಾಯಿತು ದರ್ಶನ ತಪ್ಪ ಪವಿತ್ರವಾದ ದಿವಸ. ದೋಸೆ ಪಿಂಗ ಸಕ್ಕರೆ ಕುಂಬಳಕರಿ ಇದಂಡ ವಿಶೇಷತೆ. ಪುತ್ತರಿ ಕೊಡವಡ ಪ್ರಮುಖವಾದ ನಮ್ಮೆ ಬೊಳಂದ ಪುದಿಯ ನೆಲ್ಲು ಅರಿನ ಮನೆ ಕಟ್ತಂಡು ಬಪ್ಪು ಸುಗ್ಗಿ ನಮ್ಮೆ. ಕಕ್ಕಡ 18 ಕೊಡಗಲು ಮಳೆ ಗಾಳಿ ಶೀತ ತಿಂಜ ರಕ್ಷಣೆ ಮಾಡೋಕೆ 18 ತರತ್ರ ಮದ್ದುರ ಗುಣವುಳ್ಳ ಮದ್ದು ತೊಪ್ಪುರ ರಸತನ ಬೊರಬೋರ ತರತ್ರ ತೀನಿ ಮಾಡಿತು ತಿಂಬು. ಇದಲ್ಲತೆ ಬೊರಬೋರ ಜನಾಂಗತ್ರನೇ ಶಿವರಾತ್ರಿ ಪಿಂಗ ಸುಬ್ರಹ್ಮಣ್ಯ ಷಷ್ಠಿ ನಮ್ಮೆರ ಆಚರಣೆಯೂ ಮಾಡುವ. ಇನ್ನೇ ಕೊಡವ ಕೊಡಗರ ಮೂಲ ನಿವಾಸಿಯ ವಿಶಿಷ್ಟ ಪರಂಪರೆಗೆ ಕೂಡನೈಂಗ ವಿಶಿಷ್ಟ ಪಾಜೆ ಕೊಡವ ಪಾಜೆನ ಬಳಸಿಕೊಂಡು ಉಲಗತ್ಲು ಕೇಳಿ ಪಡೆದಿತುಂಡು ಅನ್ನೋಕ್ಕೆ ಖುಷಿಯಪ್ಪ. ಅನ್ನನೇ ಇಂಗಡ ಸಂಖ್ಯೆ ಕಮ್ಮಿ ಆಯ್ಕೊಂಡು ಅನ್ನೋದು ಬೇಜಾರತ್ರ ಸಂಗತಿ.
1: ಇಚ್ಚನ್ನರ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಯಿತು ತಕ್ಕ ಬಂದವು ಬೊಜ್ಜಂಗಡ ಡಾಕ್ಟರ್ ಅವನಿಜಾ ಸೋಮಯ್ಯ. ಇಕೋರು ಪಾಠಕನ ಪಾಡಿತ ನಾಣಮಂಡ ವೇಣುಮಾಚಯ್ಯ.

ಆತ್ಮೀಯ ಕೇಳುಗರಿಗೆಲ್ಲ, ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ ಸಂಖ್ಯೆ 08272.

0: ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಸರ್.
1: ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು,
1: ಹೌದು ಸರ್.
0: ಇವತ್ತು ಯಾವ ಹಾಡಿಂದ ಪ್ರಸಾರ ಮಾಡಬೇಕು ತಮಗೆ?
1: ಪ್ರೇಮ ಪರ್ವ ಸರ್, ಅದರಲ್ಲಿ ಬಾ ಮೆಲ್ಲಗೆ ಮನದ ಮಲ್ಲಿಗೆ ಅಂತ ಐತೆ ನೋಡಿ ಸರ್.
0: ಹ್ಮ್,
1: ಆಗಿದೆ
0: ಹಾಡಿಂದ ಪ್ರಸಾರ ಮಾಡೋಣ.
1: ಹ್ಞೂ ಸರ್.
0: ಸಂಜೆ ತಿಂಡಿ ಎಲ್ಲ ಮಾಡಿದ್ರಾ?
1: ಇಲ್ಲ ಸರ್, ಕಾಫಿ ಕುಡಿದಿದ್ದೆ ಅಷ್ಟೇ.
0: ಕಾಫಿ ಕುಡಿದ್ರಿ?
1: ಹ್ಞೂ ಸರ್.
0: ಹ್ಮ್, ಈಗ ಸುರೇಶ್ ಬೆಂಡವರಿಗೆ ಪ್ರಶ್ನೆ
1: ಕೇಳ್ರಿ ಸರ್.
0: ನೀವೀಗ ಕೇಳಿದ ಸಿನಿಮಾ ಪ್ರೇಮ ಪರ್ವ, ಇದರಲ್ಲಿ ನಾಯಕ ಮತ್ತು ನಾಯಕಿಯಾಗಿ ಅಭಿನಯಿಸಿದ ಜೋಡಿ ಯಾರು?
1: ಅಜಯ ಸರ್ ಹೀರೋ, ಆಮೇಲೆ ಭವ್ಯ ಸರ್.
0: ಮುರಳಿ, ಮುರಳಿಯವರು.
1: ಮುರಳಿ, ಮುರಳಿ,
0: ಮುರಳಿಯವರು. ಅಜಯ್ ಅವ್ರದ್ದು ಸಿನಿಮಾದ ಹೆಸರು?
1: ಹ್ಞೂ ಸರ್. ಮುರಳಿ ಮತ್ತೆ ಡೈರೆಕ್ಟರ್ ಮಗ ಸರ್
0: ಸಿದ್ದಲಿಂಗಯ್ಯ ಅವರು.
1: ಹೌದು ಸರ್, ಅವ್ರ ಮಗ ಸರ್.
0: ಹೌದು, ಮುರಳಿಯವರ ತಂದೆ ಸಿದ್ದಲಿಂಗಯ್ಯ ಅವರು ಈ ಚಿತ್ರದ ನಿರ್ದೇಶಕರು. ಇದು ಮುರಳಿ ಮತ್ತು ಭವ್ಯ ಜೋಡಿ ಇವರ ಮೊದಲ ಸಿನಿಮಾ. ಇಬ್ಬರಿಗೂ ಕೂಡ ಮೊದಲ ಸಿನಿಮಾ. ಸರಿ, ನಿಮ್ಮ ಇಷ್ಟದ ಹೇಳಿ ಹೇಳಿ ಸುರೇಶ್ ಅವರೇ. ಇಬ್ಬರಿಗೂ ಮೊದಲ ಸಿನಿಮಾ ಇದು. ಓಕೆ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ.
1: ಓಕೆ ಸರ್. ನಮಸ್ತೆ ಸರ್.
0: ಓಕೆ, ಕೇಳಿ. ಪ್ರೇಮ ಪರ್ವ ಚಿತ್ರದ ಯಾವ ಹಾಡು?
1: ಬಾ ಮೆಲ್ಲಗೆ ಮನದ ಮಲ್ಲಿಗೆ.
0: ಬಾ ಮೆಲ್ಲಗೆ ಮನದ ಮಲ್ಲಿಗೆ
1: ಮಲ್ಲಿಗೆ.
0: ಓಕೆ, ಹಾಡನ್ನು ಕೇಳಿ. ನಮಸ್ತೆ.
1: ಓಕೆ ಸರ್.

0: ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ,
0: ಮಾತಾಡಿ.
1: ಹಾಂ, ನಾನು ಪ್ರದೀಪ್ ಅಂತ,
0: ಪ್ರದೀಪ್ ಅವರು
1: ಅಡೂರಿಂದ.
0: ಅಡೂರಿಂದ.
1: ಹಾಂ,
0: ಏನು ಮಾಡ್ತಾ ಇದ್ದೀರಿ ಪ್ರದೀಪ್ ಅವರೇ?
1: ನಾನು ಇಲ್ಲಿ ಹೋಟೆಲ್
0: ಹೋಟೆಲ್
1: ಕೆಲಸ ಮಾಡ್ತಾ ಹೋಟೆಲ್.
0: ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೀರಿ.
1: ಹಾಂ,
0: ಈಗ ಟೀ ಕುಡ್ದಾಯ್ತಾ?
1: ಟೀ ಕುಡ್ದಾಯ್ತು ಸರ್.
0: ಹೋಟೆಲಲ್ಲೇ ಟೀ ಕುಡಿದ್ರಿ?
1: ಹಾಂ, ಹೋಟೆಲಲ್ಲಿ
0: ಓಕೆ. ಯಾವ
1: ಇಲ್ಲಿ
0: ಹಾಡು
1: ಮಲಾಡ
0: ಬೇಕಾಗಿತ್ತು
1: ಬರ್ತಾ ಉಂಟು.
0: ತಮಗೆ?
1: ಓ,
0: ಯಾವ ಹಾಡು ಬೇಕಾಗಿತ್ತು?
1: ಇದು ದರ್ಶನ.

0: ಧ್ರುವಚಕ್ರದಿಂದ ದಿನ ಈಗ ನಿನ್ನೆ ನಾ ನೋಡಿದೆ ಅಂತ ಹಾಡು.
1: ಓಕೆ, ಪ್ರಸಾರ ಮಾಡೋಣ. ಏನು ಮಳೆ ಬರ್ತಾ
0: ಹೌದು
1: ಇದೆಯಾ?
0: ಸರ್, ಮಳೆ ಬರ್ದಿಲ್ಲ, ಈಗ ಇದು ಉಂಟು,
1: ಮೋಡ ಇದೆ.
0: ಉಂಟು ಮಳೆ, ಮೋಡ ಇದೆ.
1: ಓಕೆ, ಈಗ ಪ್ರದೀಪ್ ಅವರಿಗೆ ಪ್ರಶ್ನೆ ಕೇಳ್ಬೋದಾ?
0: ನೋಡಿ ಸರ್, ಕೇಳಿ, ನಾವು ಗೊತ್ತಾದ್ರೆ ಹೇಳುವ.
1: ಹಲಸಿನ ಹಣ್ಣು ತಿಂದಿದ್ದೀರಲ್ಲ,
0: ಓ
1: ಹಲಸಿನ ಹಣ್ಣು
0: ಹಾ, ಕಲ್ತಿನ ಎಂದು.
1: ತಿಂತೀರಲ್ಲ,
0: ಹಾ ತಿಂತಾರೆ.
1: ಈಗ ಹಲಸಿನ ಹಣ್ಣಲ್ಲಿ, ಇಡಿಯಾದ
0: ಹಾ
1: ಹಲಸಿನ ಹಣ್ಣಲ್ಲಿ ಅದರ
0: ಹಾ,
1: ಒಳಗೆ ಏನೆಲ್ಲ ಇರುತ್ತೆ?
0: ಅದರ ಒಳಗೆ ಕಾಯಿ, ಕಾಯಿ ಕಾಯಿ ಅದು ಸಣ್ಣ ಇದು
1: ಹೌದು, ತೊಳೆ
0: ಕಪ್ಪಾಗಿದೆ,
1: ತೊಳೆ ತೊಳೆ
0: ಮತ್ತೆ ತೊಳೆ
1: ತೊಳೆ
0: ಐತೆ
1: ಅಥವಾ
0: ಹೀಗೆ.
1: ಚೂಳಿ ಅಂತ ಹೇಳ್ತಾರಲ್ಲ,
0: ಹಾ ಸುಳಿ ಸುಳಿ.
1: ಅದಕ್ಕೆ ಹೊಂದಿಕೊಂಡು ಇನ್ನೊಂದು ಹುಲ್ಲು ಥರ ಇರುತ್ತಲ್ಲ,
0: ಹಾ ಹೌದು,
1: ಅದಕ್ಕೆ
0: ಅದೇ
1: ಏನು ಹೇಳ್ತೀರ
0: ಹೆಸರು
1: ನೀವು?
0: ಸರ್, ಅದಕ್ಕೆ ಇದು ತೊಲಿ ಅಂತ ಹೇಳ್ತಾರೆ.
1: ತೊಲಿ ಅಂತ ಹೇಳಿಯಾ?
0: ಹಾ,
1: ಆಮೇಲೆ
0: ಆಮೇಲೆ ಅದು ಬಿಸಾಡಿ ತಿಂದು.
1: ಅಲ್ಲ, ಅದರೊಳಗಡೆ ಮತ್ತೇನು ಇರುತ್ತೆ ಹಲಸಿನ ಹಣ್ಣಲ್ಲಿ?
0: ಹಲಸಿನ ಹಣ್ಣಲ್ಲಿ ಇದು
1: ಚೂಳಿ ಆಯಿತು.
0: ಕಾಯಿ ಇರ್ತದೆ, ತೊಲಿ
1: ಹೌದು, ಕಾಯಿ, ಹಲಸಿನ ಹಣ್ಣು ಒಳಗಡೆ ಏನಿರುತ್ತೆ?
0: ಹಲಸಿನ ಹಣ್ಣ ಒಳಗಡೆ.
1: ತೊಳೆ ಒಳಗಡೆ
0: ಹಾ,
1: ಬೀಜ.
0: ಬೀಜ ಬೀಜ.
1: ಬೀಜ ಇರುತ್ತೆ. ಆಮೇಲೆ ಹಲಸಿನ ಆ ತೊಳೆ ಇದೆಯಲ್ಲ,
0: ಹಾ ತೊಳೆ.
1: ತೊಳೆ ಅದರ ಹತ್ತಿರ ಹುಲ್ಲು ಇರುತ್ತಲ್ಲ ಒಂಥರ,
0: ಹೌದು
1: ಏನು
0: ಇರ್ತದೆ.
1: ತೊಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಂಟ್ಕೊಂಡು ಏನಿರುತ್ತೆ
0: ಅದಕ್ಕೆ
1: ಉದ್ದಕ್ಕೆ? ಗೂಜು.
0: ಗೊತ್ತಿಲ್ಲ ಸರ್,
1: ಗೂಜು ಗೂಜು.
0: ಗುಜ್ಜು.
1: ಅದರದ್ದು ಹಲಸಿನ ಹಣ್ಣದು ಆ ಜುಟ್ಟು ಉಂಟಲ್ಲ,
0: ಹಾ ಉಂಟು
1: ತೊಟ್ಟು ಅಂತ ಹೇಳ್ತೀವಿ, ಆ ಉದ್ದಕ್ಕೆ ಇರುತ್ತಲ್ಲ
0: ತೊಟ್ಟು. ಹಾ
1: ಗೂಜು.
0: ಉತ್ತಕ್ಕೆ ಇರ್ತದೆ.
1: ಆ
0: ಹಾ,
1: ಗೂಜಲ್ಲಿ ಏನಿರುತ್ತೆ?
0: ಗುಜಲ್ಲಿ ಇದು
1: ಮೇಣ.
0: ಮೇಡ ಮೇಡ.
1: ಕೈಗೆ ಅಂಟೋದಿಲ್ವಾ?
0: ಹಾ, ಕಷಾಯ ಕೈ ಅಂಟದು
1: ಅಂಟುತ್ತೆ,
0: ಕಷಾಯ.
1: ಅದಕ್ಕೆ ಅಂಟದಾಗೆ ತೆಂಗಿನಹಣ್ಣೆಲ್ಲ ಹಾಕ್ತಾರೆ.
0: ಹಾ, ಇದು ಕೈಗೆ ಇದಾಗ್ತದೆ.
1: ಸರಿ ಪ್ರದೀಪ್ ಅವರೇ, ನಿಮ್ಮ ಬೆಚ್ಚಿನ ಹಾಡು ಯಾವುದು?
0: ಹಾ,
1: ಧ್ರುವ ಸಿನಿಮಾದಿಂದಲ್ಲ
0: ಧ್ರುವ ಚಿತ್ರ ದಿನ ಈಗ ನಿನ್ನೆ ನಾ ನೋಡಿದೆ, ದರ್ಶನ್.
1: ಹಾಡು ಬರ್ತಾ ಇದೆ.
0: ಆಯ್ತು,
1: ನಮಸ್ತೆ.
0: ಥ್ಯಾಂಕ್ ಯು ಸರ್.

0: हेलो,
1: हेलो, नमस्ते सर।
0: नमस्ते मैडम।
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಸರ್।
0: ಸರಸ್ವತಿ ತಿಮ್ಮಪ್ಪ ಅವರು ಹೇಗಿದ್ದೀರಿ?
1: ಹೌದು ಸರ್, ಚೆನ್ನಾಗಿದ್ದೇವೆ ಸರ್।
0: ಟೀ
1: ನೀವೆಲ್ಲ
0: ಎಲ್ಲ ಕುಡ್ದಾಯ್ತಾ?
1: ಹೇಗಿದ್ದೀರಿ ಎಂತ ಸರ್?
0: ಟೀ ಕುಡ್ದಾಯ್ತಾ?
1: ಇಲ್ಲ ಸರ್, ಚಿತ್ರಕಾವೇರಿ ಆದ ಮೇಲೆ ಕುಡಿಯುದು ಸರ್।
0: ಚಿತ್ರಕಾವೇರಿಯಲ್ಲಿ ನೀವು ಕಾಲ್ ಮಾಡಿದ ಮೇಲೆ ಟೀ ಕುಡಿಯೋದು?
1: ಹೌದು
0: ಟೀ
1: ಸರ್,
0: ಕುಡಿತೀರಾ, ಕಾಫಿ ಕುಡಿತೀರಾ?
1: ಟೀ
0: ಟೀ
1: ಹಾ ಕಾಫಿ
0: ಪಕ್ಕಾ?
1: ಇಲ್ಲ, ಟೀ ಕುಡಿಯುದು ಸರ್ ಇಲ್ಲಿ।
0: ಹೌದು,
1: ಹೌದು
0: ಈಗ
1: ಸರ್,
0: ನಿಮ್ಮ ಕಡೆ ಕಾಫಿ ಕಡಿಮೆ ಕುಡಿಯೋರು,
1: ಕಡಿಮೆ ಸರ್।
0: ಟೀ ಜಾಸ್ತಿ ಕುಡಿತಾರೆ.
1: ಹೌದು, ಟೀ
0: ಓಕೆ,
1: ಜಾಸ್ತಿ ಕುಡಿ।
0: ಇವತ್ತು ಸರಸ್ವತಿ ಅವರಿಗೆ ನಿಮ್ಮ ಇಷ್ಟದ ಗೀತೆ ಯಾವುದು?
1: ಚಲಿಸುವ ಮೋಡಗಳ ಚಿತ್ರ ನಿನ್ನ ಸರ್,
0: ಹ್ಮ್,
1: ನೀನಲ್ಲೋ ನಾನು ಇಲ್ಲೇ ಅಂತ ಒಂದು ಹಾಡುಂಟು।
0: ಈಗ ನಿಮ್ಮ ಊರಲ್ಲಿ ಮೋಡಗಳು ಚಲಿಸ್ತಾ ಉಂಟಾ?
1: ಚಲಿಸುವ ಉಂಟು, ಮಳೆ ಬಂದುಕೊಂಡುಂಟು ಸರ್,
0: ಮಳೆ ಬರ್ತಾ ಇದೆ,
1: ಮಳೆ ಬರ್ತಾ ಇದೆ।
0: ಅದನ್ನು ನೋಡಿಬಿಟ್ಟು ನಿಮಗೆ ಚಲಿಸುವ ಮೋಡಗಳು ನೆನಪಾಯ್ತಾ ಅಂತ.
1: ಹೌದು ಸರ್,
0: ಓಕೆ, ಹಾಡೊಂದು ಪ್ರಸಾರ ಮಾಡೋಣ ಸರಸ್ವತಿ ಅವರೇ. ಈಗ
1: ಆಯ್ತು ಸರ್,
0: ತಮಗೆ ಪ್ರಶ್ನೆ.
1: ಹೇಳಿ ಸರ್।
0: ಮೈಸೂರು ಮಲ್ಲಿಗೆ, ಇದು ಪ್ರೇಮ ಕವಿ ಅಂತಲೇ ಹೆಸರಾದ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದ ಬಹಳಷ್ಟು ಜನಪ್ರಿಯವಾದ ಒಂದು ಕವನ ಸಂಕಲನ.
1: ಹೌದು,
0: ಇದು ಅವರು ಬರೆದಂತಹ ಮೊದಲ ಕವನ ಸಂಕಲನ ಕೂಡ ಹೌದು. ಹಾಗೇನೆ ಡುಂಡು ಮಲ್ಲಿಗೆ ಅಂದು ಹೆಸರಿನ ಇನ್ನೊಂದು ಕವನ ಸಂಕಲನ ಇದೆ. ಇದನ್ನ ಬರೆದವರು ಯಾರು? ಅಲ್ಲ, ಈಗ ನಾನು ಕೇಳಿದ ಪ್ರಶ್ನೆಯಲ್ಲೇ ನಿಮಗೆ ಉತ್ತರ ಇದೆ. ನಾ ಹೇಳಿದೆ ಅಲ್ಲ, ಮೈಸೂರು ಮಲ್ಲಿಗೆ ಬರೆದವರು
1: ನರಸಿಂಹಸ್ವಾಮಿಯೇ?
0: ನರಸಿಂಹಸ್ವಾಮಿ ಅವರೇ ಇದನ್ನ ಕೂಡ ಬರೆದಿದ್ದು. ದುಂಡು ಮಲ್ಲಿಗೆ,
1: ದುಂಡು ಮಲ್ಲಿಗೆ,
0: ಹೌದು, ಮೈಸೂರು ಮಲ್ಲಿಗೆ ಅವರ ಮೊದಲ ಕವನ ಸಂಕಲನ, ಬಹಳಷ್ಟು ಜನಪ್ರಿಯವಾದ ಕವನ ಸಂಕಲನ ಅದು.
1: ಹೌದು ಸರ್,
0: ನಂತರ ಅವರು 1993ರಲ್ಲಿ ದುಂಡು ಮಲ್ಲಿಗೆ ಅನ್ನೋ ಕವನ ಸಂಕಲನವನ್ನು ಬರೆದ್ರು.
1: ಅದು ಗೊತ್ತಿರಲಿಲ್ಲ ಸರ್, ನೀವು
0: ಮೈಸೂರು
1: ಹೇಳುವಾಗ
0: ಮಲ್ಲಿಗೆ
1: ಹೇಳಿ
0: ಬರೆದಿದ್ದು 1942ರಲ್ಲಿ,
1: ನಲವತ್ತೆರಡು,
0: ಹೌದು, ಸುಮಾರು 51 ವರ್ಷದ ನಂತರ ದುಂಡು ಮಲ್ಲಿಗೆ ಬಂತು.
1: ದುಂಡು ಮಲ್ಲಿಗೆ ಬಂತು।
0: ಹೌದು, ಈಗ ನಿಮ್ಮ ಕಡೆ ಎಲ್ಲ ಮಂಗಳೂರು ಮಲ್ಲಿಗೆ ಅಲ್ಲ ಫೇಮಸ್ಸು,
1: ಹೌದು, ಮಂಗಳೂರು ಮಲ್ಲಿಗೆ ಸರ್।
0: ಬಹಳ ಪರಿಮಳ ಇರುವಂತ ಮಲ್ಲಿಗೆ.
1: ಹೌದು ಸರ್, ನಮ್ಮ ಮನೆಯಲ್ಲಿ ಸಹ ಉಂಟು ಸರ್
0: ಹೌದು.
1: ಪರಿಮಳ।
0: ಈಗ ಉಡುಪಿಯಲ್ಲಿ ಒಂದು ಊರಿದೆ ಮಂಗಳೂರು ಮಲ್ಲಿಗೆ
1: ಅಲ್ಲಿಯಲ್ಲ
0: ಹೆಸರಾದ
1: ಉಡುಪಿ
0: ಅವರು,
1: ಮಲ್ಲಿಗೆ ಉಂಟು।
0: ಯಾವುದದು?
1: ಉಡುಪಿ ಮಲ್ಲಿಗೆ,
0: ಉಡುಪಿ ಮಲ್ಲಿಗೆ, ಶಂಕರಪುರ.
1: ಅದು ಸಣ್ಣ ಮಲ್ಲಿಗೆ ಸರ್,
0: ಹೌದು ಹೌದು,
1: ಪರಿಮಳ ಉಂಟು ಅದು ಸರ್।
0: ಒಳ್ಳೆ ಪರಿಮಳ ಇದೆ.
1: ಹೌದು ಸರ್,
0: ಓಕೆ ಸರಸ್ವತಿ ಅವರೇ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ. ನಮಸ್ತೆ.
1: ಥ್ಯಾಂಕ್ ಯು ಸರ್, ನಮಸ್ತೆ।

ಗಳ ಪರಿಚಯ. ಇನ್ನು ಮುಂದೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ HR ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಹಾಗೂ ಸಂಸಾರ ಚಟ್ರಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. 10:00 ಆರೋಗ್ಯ ಕಾರ್ಯಕ್ರಮ, ದವಡೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಹೇಮಲತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಾ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ. 6:10 ಉದಯರಾಗದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಚಿಂತನ ಪ್ರಸ್ತುತಿ ಡಾಕ್ಟರ್ ರಂಜಾನ್ ದರ್ಗಾ. 6:35 ರೈತರಿಗೆ ಸಲಹೆ. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ. 6:50 ಪ್ರಕಟಣೆಗಳನ್ನು ಕೇಳುತ್ತೀರಿ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:09 ಚಿತ್ರಚಿತ್ತಾರ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ GS ಮಣಿ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ, 11:00 ಗಾನಡಂಗೂರ. 12:05 ವನಿತಾ ವಿಹಾರ, ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ, ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ KV ಕಿರಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ, PM ಕುಸುಮ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಮಾತನಾಡ್ತಾರೆ ಯೋಗೇಶ್ MN. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು. 3:00 ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುತ್ತೀರಿ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಮಾಹಿತಿಯನ್ನು ಕೇಳುತ್ತೀರಿ. ಪ್ರಸ್ತುತಿ ಸಂತೋಷ್ KN. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 5:00 ಮಹಿಳಾ ಲೋಕ, ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಈ ಕುರಿತು ಮಾತನಾಡ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ BTೇಜ. ನಂತರ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನವಿದೆ, ನಿರ್ವಹಣೆ PM ಜಗದೀಶ್. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 0877222288. 6:30 ಅವಲೋಕನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ KR ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ರಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು ನಮ್ಮ ನಿಲಯದಿಂದ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಪ್ರಾದೇಶಿಕ ಅವತರಣಿಕೆ. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾ ವಾದನ. 10:30

ಗೀತಾ ಚಂದ್ರಿಕೆ, ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
12: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
13: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
17: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
18: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್
17: ಫ್ರೀ, ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
18: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲಾ.

0: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿನೂ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಘನ ಹರಿಸೇವೆನ ಇದೇ 16ರಂದು ಶನಿವಾರ ರಾತ್ರಿ 8 ಗಂಟೆಯಿಂದ ಗಾಳಿಬೀಡಲ್ಲಿರುವ ಕುಟುಂಬದ 5 ಮನೆಯಲ್ಲಿ ನಡೆಸುವೆ. ಕುಟುಂಬದವು ಊರವು ಕೊಟ್ಟಗೂಡೆಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಯಾಲದಾಳು ಕೂಡಿದ ಕುಟುಂಬಸ್ಥರು ಕೇಳಿಕೊಂಡಳು.
5: ನಾಂಗನ ಗ್ರಾಮ ಹತ್ರ ಭದ್ರಕಾಳಿ ದೇವಿರ ಬೋರ್ಡ್ ನಮ್ಮ ಕಾದ್ಯಾರು ಒಂದಾಂಗ್ ಅಣ್ಣಕ ನಾಳೆ ಒಳ್ಳೆಯಾಚೆ ನಡಪ ನಮ್ಮೆರ ಮಾರಿಪತ್ತು ನಾಳೆ ಒಳ್ಳೆಯಾಚೆ ಬೈಟ ಕಳಿಕಟ್ಟು ಚೆನ್ನಿಯಾಚೆ ಬೈಟ ಪಕ್ಕ ಕೂದ್ರೆ ನಾರಾಚೆ ಮಜಿತ್ರ ಮೀದ ಚೂಳೆ ಊರಿನಾಡರ ಭಕ್ತಮಾಜನ ಬೆಂದು ಶಂಗಾದಿಯ ಏರಕಣಕರ ಬಂದಿದ್ದು ಕೂಡಿ ಅಡಿತು ದೇವಿರ ಆಶೀರ್ವಾದ ಪಡೆದು ಉಣ್ಣೊಂದು ದೇವತಕ್ಕ ಊರತಕ್ಕ ಪಿನ್ನ ಆಡಳಿತ ಮಂಡಳಿಕಾರ ಕಟ್ಟಡಿತು. ಕೊಡವ ಭಾಷಿಕ ಸಮುದಾಯ ಕೂಡತರ ಅದರಲ್ಲಿ ಇದೇ ಆದ್ಯವಾಯಿತು. 21 ಕೊಡವ ಭಾಷಿಕ ಜನಾಂಗದ ಒತ್ತೋರ ಮೇರ ಆದ್ಯ ಕಳಿ ನಮ್ಮ ಇದೇ May 4 15 ಪಿಂಜ 14 ಮೂರ್ನಾಡು ವಿದ್ಯಾಸಂಸ್ಥೆರ ಬಾಚೆಟ್ಟಿರ ಲಾಲು ಮುದ್ದಯ್ಯ ಕಳಿಪನಮಲ್ಲಿ ನಡಪ. ಈ ಕಳಿ ನಮ್ಮ ಟೆನ್ನಿಸ್, ಬಾಲ್, ಕ್ರಿಕೆಟ್, ಆಮಕ್ಕ ಪೊಮ್ಮಕ್ಕ ಕೇರಬಲಿ, ಮ್ಯಾರಥಾನ್, ಪೈಪೋಟಿ ಇಪ್ಪ. ಅದಲ್ಲದೆ ಮುಂದ ನಾಳು ಜನಾಂಗದರ ಸಂಸ್ಕೃತಿ ಗೊತ್ತ ಮಾಲಮಠ ಪಳೆಯ ಜನಪದ ಪರಿಕರ ಕೂಡ ನನಗೆ ಕೊಡಗಿರ ಇತಿಹಾಸ ಸಾರ್ವನದ ಪುಸ್ತಕ ಪ್ರದರ್ಶನ ಇಪ್ಪ. 14 ನಡಪ ಮ್ಯಾರಥಾನ್ಕ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಗಳು ಮುಖ್ಯಮಂತ್ರಿರ ಕಾನೂನು ಸಲಹೆಗಾರಗಳು ಅನಂತ ಶ್ರೀ ಅಜ್ಜಿಕುಟ್ಟಿರ ಪೊನ್ನಣ್ಣ ಪಿಂಜ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷಗಳಾನ ಶ್ರೀ ಚಪ್ಪುಟಿರ ಅರುಣ್ ಮಾಚಯ್ಯ ಅಯ್ಯಂಗ ಚಾಲನೆ ಕೊಡಪ. ಅಕೀರಿ ಸಮಾರಂಭಕ್ಕ ಸಂಸದಗಳಾನ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೊಡಗರ ಮೇಲ್ಮನೆಗೆ ಮಂತ್ರಿ ಶ್ರೀ NS ಬೋಸರಾಜು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾನ ಡಾಕ್ಟರ್ ಮಂತರಗೌಡ, ವಿಧಾನ ಪರಿಷತ್ ಸದಸ್ಯಗಳಾನ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಕೂಡ ನನಗೆ ಕನಪಟ್ಟವು ಬೆಂದುವಳಾಯಿತು ಬಪ್ಪದುಂಡು. ಈ ನೆರತ್ ಪಲತರ ಕೋವಲು ಸಾಧನೆ ಮಾಡಿದ 21 ಕೊಡವ ಭಾಷಿಕ ಜನಾಂಗದರ ಸಾಧಕಂಗಕ್ಕೆ ತೊಮ್ಮಾನ ಮಾಡಿದ ಗೌರವ ಒಪ್ಪಿಡುವುದುಂಡು. ಮೂರು ದಿನ ನಡಪ ಈ ಆದ್ಯ ಕಲಿದಮ್ಮೆಕ್ಕೆ ಎಲ್ಲಾ ಕೊಡವ ಭಾಷಿಕ ಜನಾಂಗಕರ ಸಂಸಾರೋಡೆ ಸಾರಡಂಗ ಬಾರಡಂಗ ಬಂತು ಕೂಡಿ ಅರಿತು ಕರಿಕೂಡತ್ನ ಅಂದೋಡೆ ಕೈಪಕ್ಕೆ ಸಹಕಾರ ತರೊಂದು ಕೂಟತರ ಅಧ್ಯಕ್ಷ ಮೇಚಿರ ಡಾಕ್ಟರ್ ಸುಭಾಷ್ ನಾಣಯ್ಯ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಡಿತು.
6: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ.

0: Terrible Silks, Main Road, Iritti. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಾಪುಕ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಮಾಸಿಕ ಬೊಳ್ಳಾಟ 15ರಂದು ನಾಳೆ ಶುಕ್ರವಾರ ಶ್ರೀಮತಿ ಶ್ರೀ ಚರುಮಂದಂಡ ಪ್ರೀತಿ ಗಣಪತಿ ಅವರು ನಡೆಸಿಕೊಡಲಿದ್ದಾರೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದಲ್ಲುಳ್ಳ ಐಮ್ಮಂಡ ಒಕ್ಕಡ ಶ್ರೀ ಅಮ್ಮನೂರು ದೇವಡ ಕಾಲ್ತರ ನಮ್ಮೆ ಇದೇ ಪದ್ನಂಜಾಂಗ ಬೊಳ್ಳ್ಯಾಚ ನರ್ಪ. ಒಕ್ಕಕಾರ ಊರುಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಬಂತು ದೇವಡ ಆಶ್ವಾದ ಪಡೆದೋಣದು ಐಮ್ಮಂಡ ಒಕ್ಕತ್ರ ಆಡಳಿತ ಮಂಡಳಿ ಕಾರ ಪಿಂ ಒಕ್ಕಕಾರ ಕಟ್ಟಣಿತ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
3: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
0: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಬೇಗೂರು ಗ್ರಾಮ ಅರಮಣ ಮಾಡ ಒಕ್ಕಕಾರರ ಶ್ರೀ ಮಾರಿದುರ್ಗಿ ದೇವಸ್ಥಾನದ ಕಾಲತ್ರ ನಮ್ಮೆ ಇದೇ ಪದ್ನಂಜಾಂಗ ಬೊಳ್ಳಿ ಅಚ ಪಲಕ 9 ಗಂಟೆಯಿಂದ ಮಜ್ಜನ 12 ಗಂಟೆಗೆ ನಡಪ. ಮಜ್ಜನ ಕೂಳುದಾನ ಉಂಡು ಭಕ್ತ ಮಾಜನೆಲ್ಲ ಬಂತು ದೇವಡ ಆಶ್ವಾದ ಪಡೆದೋಣದು ಅರಮಣ ಮಾಡ ಒಕ್ಕಕಾರ ಕಟ್ಟಣಿತು.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
4: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ನಲ್ಲೇ ಸಿಗಲಿದೆ.
0: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
4: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ನಲ್ಲೇ ತರಿಸಿಕೊಳ್ಳಲಾಗುವುದು.
0: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ಸಂತೋಷದ ಸಂಭ್ರಮಗಳಿಗೆ

0: ವಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ನೀವು ಬನ್ನಿ.
5: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ. ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16 ಮತ್ತು 17ರಂದು ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17ರಂದು ಸಂಜೆ 3 ಗಂಟೆಯಿಂದ ಸಮಾರೋಪ ಸಮಾರಂಭ, 2 ದಿನ ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
1: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
0: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
6: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
5: ಅಮ್ಮತ್ತಿ ಶ್ರೀ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕೋತ್ಸವ ಇದೇ 15ರಂದು ಶುಕ್ರವಾರ ನಡೆಯಲಿದೆ. ಬೆಳಿಗ್ಗೆ ಅಲಂಕಾರ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯ, ಅಪರಾಹ್ನ 3:30 ತೆರೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
8: ಬಿಂದು ಪ್ರೀಮಿಯಂ ನೋಡಿದ್ಯಾ?
7: ಇಲ್ಲ, ಯಾಕೆ?
8: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
9: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
8: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
9: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
10: ಮಾಂಗನಗ್ರ ಹತ್ರ ಭದ್ರಕಾಳಿ ದೇವಿರ ಬೋರ್ಡ್ ನಮ್ಮ ಕಾದ್ಯಾರು ಒಂದಾಂಗ್ ಅಣ್ಣಕ. ನಾಳೆ ಬುಳ್ಳಿಯಾಚೆ ನಡಪ, ನಮ್ಮೆರ ಮಾರಿಪತ್. ನಾಳೆ ಬುಳ್ಳಿಯಾಚೆ ಬೈಟ ಕಳಿಕಟ್ಟು, ಚಿನಿಯಾಚೆ ಬೈಟ ಪಕ್ಕ ಕೂದ್ರೆ, ನಾರಚೆ ಮಜ್ಜತ್ರ ಮೀದ ಚೂಳೆ. ಊರಿನಾಡರ ಭಕ್ತಮಾಜನ ಬೆಂದು ಶಂಗಾದಿಯ ಏರ ಕಣಕರ ಬಂದಿದ್ದು ಕೂಡಿ ಆಡಿತು. ದೇವಿರ ಆಶೀರ್ವಾದ ಪಡೆದುಕೊಂಡು ದೇವತಕ್ಕ ಊರತಕ್ಕ ಪಿನ್ನ ಆಡಳಿತ ಮಂಡಳಿಕಾರ ಕಟ್ಟಣಿತು.
0: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
5: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು 18ನೇ ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಶುಕ್ರವಾರ ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ಶಾಂತಿ ಹೋಮಗಳು, ಕಲಶಾಭಿಷೇಕ, 12:30 ಮಧ್ಯಾಹ್ನದ ಪೂಜೆ, ರಾತ್ರಿ ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಗುತ್ತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.

0: आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತ್ ಎನ್, ಓದುತ್ತಿರುವವರು ಸಹನ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿರುವ 11 kV ಓವರ್ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 crore. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 years ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ದತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು 376,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಎರಡು ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 liters ನೀರು ಕುಡಿಯುವ ಬದಲು 6 or 7 liters ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ May 12 ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ

0: ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ ಎನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:35:10.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 ರಿಂದ 6:00 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
6: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:37 ಗಳಲ್ಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ದೇಶದ ಪ್ರಭಾವಳಿ
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20 29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರ

0: ವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧಿಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ನಗರ ಅಭಿವೃದ್ದಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
4: Thanks for introducing the chatbot. I think it will be definitely a fantastic initiative to all the youngsters who are, starting to be entrepreneurs and, doing it the right way. Really amazing to see this new initiative. Honestly, I appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation. And I wish Praram 2026 all the very best.
0: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819 530, ಪಠ್ಯಗಳ ಸಂಖ್ಯೆಯನ್ನು 47 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399 ಹಾಗೂ ನಿಯಮಗಳ ಸಂಖ್ಯೆಯನ್ನು 511 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ KB ದೊಡ್ಡಿಯ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ HR ಪ್ರಕಾಶ್ ಅವರು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ.
6: ನಮಸ್ಕಾರ.
5: ಬೆಳೆಗಳಿಗೆ ಈ ಸಮತೋಲನ ಪೋಷಕಾಂಶಗಳ ಪೂರೈಕೆ ಅಂದ್ರೆ ಏನು ಅಂತೀರಿ?
6: ಬೆಳೆಗಳಿಗೆ ಬೇಕಾದ ಸಮತೋಲನ ಪೋಷಕಾಂಶಗಳನ್ನ ನಾವು ಸಾವಯವ ಗೊಬ್ಬರ ಆಗ್ಬೋದು, ಜೈವಿಕ ಗೊಬ್ಬರ ಅದು ಆಗ್ಬೋದು, ರಾಸಾಯನಿಕ ಗೊಬ್ಬರಗಳಿಂದ ಪೂರೈಕೆ ಮಾಡೋದ್ರಿಂದ ಹೆಚ್ಚಿನ ಉತ್ಪಾದನೆ ಪಡಿಬೇಕು, ಆದಾಯ ಹೆಚ್ಚಾಗಬೇಕು, ಹಾಗೂ ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು. ಇದನ್ನೇ ಸಮತೋಲನ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ ನಾವು.
5: ಸಮತೋಲನ ಪೋಷಕಾಂಶಗಳು ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
6: ಸಮತೋಲನ ಅಂತಂದ್ರೆ ಈಗ ಸಸ್ಯ ಗಿಡ ಮರಗಳು ಪ್ರಾಣಿ ಪಕ್ಷಿ ಮನುಷ್ಯರು ಈ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸ್ತಾ ಸಮತೋಲನ ಪೋಷಕಾಂಶಗಳು ಅಂತ. ಮನುಷ್ಯರಿಗೆ ಈಗ ನೀರು ಗಾಳಿ ಆಹಾರ ಅಂದ್ರೆ ಪಿಷ್ಟ ಸಸಾರಜನಕ ಲವಣ ವಿಟಮಿನ್ ದೇಹದ ಬೆಳವಣಿಗೆಗೆ ಬೇಕು. ಅದೇ ರೀತಿ ಸಸ್ಯಗಳ ಬೆಳವಣಿಗೆಗೆ 17 ಅಗತ್ಯ ಪೋಷಕಾಂಶಗಳು ಬೇಕು. ಅದ್ರಲ್ಲಿ ಮುಖ್ಯವಾಗಿ ಇಂಗಾಲ 45% ಸಸ್ಯದಲ್ಲಿರ್ತದೆ. ಇದು ಸಸ್ಯಗಳು

0: ಗಾಳಿಯಿಂದ ಪಡಿತವೆ. ಆಮ್ಲಜನಕ ಶೇಕಡ 45, ಜಲಜನಕ ಶೇಕಡ 6, ಇದು ನೀರಿಂದ ಪಡಿತದೆ. ಒಟ್ಟಾರೆ ಈ ಮೂರನೇ ಪೋಷಕಾಂಶಗಳು ಶೇಕಡ 96% ಸಸ್ಯದಲ್ಲಿರ್ತದೆ. ಉಳಿದ 4ರಲ್ಲಿ ಸಾರಜನಕ 1.5%, ರಂಜಕ ಶೇಕಡ 0.2%, ಪೊಟ್ಯಾಸಿಯಂ ಶೇಕಡ 1%, ಕ್ಯಾಲ್ಸಿಯಂ 0.5%, ಮ್ಯಾಗ್ನೀಷಿಯಂ 0.2%, ಗಂಧಕ 0.1%, ಹಾಗೂ 8 ಲಘು ಪೋಷಕಾಂಶಗಳು ಶೇಕಡ 0.5% ಇರ್ತವೆ. ಈ 14 ಪೋಷಕಾಂಶಗಳು ಮಣ್ಣಿನಿಂದ ಅಥವಾ ಗೊಬ್ಬರದಿಂದ ಬೆಳೆಗೆ ದೊರೀತವೆ.
1: ಅಂದ್ರೆ ಉಳಿದ ಶೇಕಡ 4ರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳು ಪೂರೈಕೆ.

0: ಗೊಬ್ಬರದಿಂದ
1: ಗೊಬ್ಬರದಿಂದ
0: ಬೆಳೆಗಳಿಗೆ
1: ಪೂರೈಕೆ
0: ದೊರೆಯುತ್ತವೆ.
1: ಆಗುತ್ತೆ.
0: ನಾವು ಬೆಳೆಗಳಿಗೆ ಸಮತೋಲನ ಪೋಷಕಾಂಶಗಳನ್ನು ಪೂರೈಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅಂತೀರಿ?
1: ಮುಖ್ಯವಾಗಿ ನಾವು ನೋಡಬೇಕು ಅಂದ್ರೆ ಮಣ್ಣಿನ ಫಲವತ್ತತೆ, ಇದನ್ನ ಮಣ್ಣು ಪರೀಕ್ಷೆಯಿಂದ ತಿಳಿಬಹುದು. ಎರಡನೇದಾಗಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳ ಪ್ರಮಾಣ ತಿಳ್ಕೊಬೇಕು. ಮೂರನೇದು ಸಾವಯವ ಗೊಬ್ಬರಗಳು, ನಾಲ್ಕು ಜೈವಿಕ ಗೊಬ್ಬರಗಳು, ಐದು ರಾಸಾಯನಿಕ ಗೊಬ್ಬರಗಳು, ಆರು ಮಳೆ ನೀರು. ಮಳೆ ನೀರು ಮುಖ್ಯವಾಗಿ ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುವಂತದ್ದು ಇದೆ, ಕಳೆ ನಿರ್ವಹಣೆ, ಆಮೇಲೆ ಸಮಗ್ರ ಕೃಷಿ.
0: ಓಹೋ, ಇಷ್ಟೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ,
1: ಗಣನೆಗೆ ತಗೊಬೇಕು.
0: ಇನ್ನು ಮುಖ್ಯವಾಗಿ ನಾವು ಮಣ್ಣಿನಿಂದ ಹೇಗೆ ಈ ಸಮತೋಲನ ಪೋಷಕಾಂಶಗಳನ್ನು ಪೂರೈಕೆ ಮಾಡಬಹುದು ಅಂತೀರಿ?
1: ಈಗ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶ ಮುಖ್ಯವಾದ ಸಂಪನ್ಮೂಲ ಇದು. ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿರುವ ಪೋಷಕಾಂಶ ಪ್ರಮಾಣ ತಿಳಿಸುತ್ತದೆ.
0: ಹೌದು,
1: ಇದರಿಂದ ನಮಗೆ ಮಣ್ಣಿನ ಫಲವತ್ತತೆ ದರ್ಜೆನೂ ತಿಳಿಸುತ್ತದೆ. ಕಡಿಮೆ ದರ್ಜೆಯಲ್ಲಿದ, ಮಧ್ಯಮ ದರ್ಜೆಯಲ್ಲಿದ, ಹೆಚ್ಚಿನ ದರ್ಜೆಯಲ್ಲಿದ ಅಂತ ನಮಗೆ ತಿಳಿತದ. ಅದು
0: ಇನ್ನ ಈ ಮಣ್ಣಿನ ರಸಸಾರ ಅಂತೀವಲ್ಲ, ಇದು ಈ ಸಮತೋಲನ ಪೋಷಕಾಂಶದ ಪೂರೈಕೆಯಲ್ಲಿ ಹೇಗೆ ಪಾತ್ರ ವಹಿಸುತ್ತೆ, ಇದನ್ನು ಹೇಗೆ ನಿರ್ವಹಿಸಬಹುದು ಅಂತೀರಿ?
1: ನಮಗೆ ಮಣ್ಣಿನ ರಸಸಾರದಿಂದ ಮಣ್ಣಿನ ಆರೋಗ್ಯ ಗೊತ್ತಾಗುತ್ತೆ. ಈಗ ಮಣ್ಣಿನ ರಸಸಾರ 5.6ಕ್ಕಿಂತ ಕಡಿಮೆ ಇತ್ತು, ಅದು ಹುಳಿ ಮಣ್ಣು ಅಂತ ಹೇಳ್ತೀವಿ. ಹುಳಿ ಮಣ್ಣಲ್ಲಿ ಸಾಮಾನ್ಯವಾಗಿ ರಂಜಕ, ಪೊಟ್ಯಾಸಿಯಮ್, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಬೋರಾನು, ಸತುವಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ. ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇವು ವಿಷಕಾರಿಯಾಗಿರ್ತವೆ. ಅವು ಮಣ್ಣು ಪರೀಕ್ಷೆ ಆದಾದ ಮೇಲೆ ನಾವು ಸುಣ್ಣ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಸಬಹುದು ಅದನ್ನ. ಅದೇ ರೀತಿ ತಟಸ್ಥ ರಸಸಾರ ಅಂದ್ರೆ 5.6ರಿಂದ 8.5ವರೆಗೆ ಮಣ್ಣಲ್ಲಿ ಇರ್ತದೆ. ಅದು ಇದು ಎಲ್ಲಾ ಪೋಷಕಾಂಶಗಳನ್ನ ಇಲ್ಲಿ ತಟಸ್ಥ ರಸಸಾರದಲ್ಲಿ ದೊರೀತವೆ. ಆದ್ರೆ ಕ್ಷಾರೀಯ ರಸಸಾರ ಅಂತೀವಿ, 8.5ಕ್ಕಿಂತ ಹೆಚ್ಚಾದ್ರೆ ಅದು ಕ್ಷಾರೀಯ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ತಾಮ್ರದ ಕೊರತೆ ಕಂಡು ಬರ್ತದೆ. ಇಲ್ಲಿ ಇಲ್ಲಿ ಸೋಡಿಯಮ್, ಬೋರಾನ್, ಕ್ಲೋರಿನ್ ವಿಷ ಪ್ರಮಾಣದಲ್ಲಿ ಇರ್ತದೆ. ಮಣ್ಣು ಪರೀಕ್ಷೆ ಆದಾದ್ಮೇಲೆ ನಾವು ಜಿಪ್ಸಮ್ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬಹುದು.
0: ಅಂದ್ರೆ ಆಮ್ಲೀಯತೆ ಜಾಸ್ತಿ ಆದಾಗ ಒಂಥರ ಮಣ್ಣು ಸುಧಾರಕವನ್ನ ಬಳಸಬೇಕಾಗತ್ತೆ, ಕ್ಷಾರೀಯತೆ ಜಾಸ್ತಿ ಆದಾಗ ಇನ್ನೊಂಥರ ಮಣ್ಣು ಸುಧಾರಕವನ್ನು ಬಳಸ್ಕೋಬೇಕು. ವಿಶೇಷವಾಗಿ ಈಗ ಕ್ಷಾರೀಯತೆ ಜಾಸ್ತಿ ಆಯ್ತು ಅಂದ್ರೆ ಜಿಪ್ಸಮ್ ಅನ್ನ ಕೊಡಬೇಕಾಗತ್ತೆ.
1: ಹೌದು.
0: ಇನ್ನು ಮುಖ್ಯವಾಗಿ ಈ ಮಣ್ಣಲ್ಲಿರುವಂತಹ ಕರಗುವಂತಹ ಲವಣಾಂಶದಿಂದ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅಂತೀರಿ?
1: ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಕರಗುವ ಲವಣಗಳನ್ನ ಕಂಡುಹಿಡಿತೀವಿ. ಇದರಲ್ಲೇನು ಅಂದ್ರೆ 1 dSi/m ಕಡಿಮೆ ಇದ್ರೆ ಎಲ್ಲಾ ಪೋಷಕಾಂಶಗಳು ಚೆನ್ನಾಗಿ ದೊರೀತವೆ.
0: ಓಹೋಹೋ,
1: 2 dSi/m ಹೆಚ್ಚಾದಲ್ಲಿ ಈ ಪೋಷಕಾಂಶಗಳ ಲಭ್ಯತೆ ತುಂಬಾ ಕಡಿಮೆ ಆಗ್ತದೆ, ಏರ್ಪೇರ್ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಲವಣಗಳನ್ನ ತೆಗೆದು ಹೊರಗಾಕ್ಬೇಕಾರೆ ಬಸಿಗಾಲುವೆ ತೆಗಿಬೇಕು, ನೀರು ತುಂಬಿಸ್ಬಿಟ್ಟು ಲವಣಗಳನ್ನೆಲ್ಲ ಹೊರಕ್ಕೆ ಹಾಕ್ಬೇಕಾಗತ್ತೆ.
0: ಬಸಿಗಾಲುವೆ ತೆಗೆದು ಹೆಚ್ಚಾದಂತ ಲವಣವನ್ನ ನಾವು ಉತ್ತಮವಾದಂತ ಗುಣಮಟ್ಟದ ನೀರನ್ನ ಬಳಸಿ ಬಸಿಬೇಕಾಗತ್ತೆ.
1: ಹೌದು.
0: ಈ ಮಣ್ಣಿನ ಫಲವತ್ತತೆಯ ದರ್ಜೆ ಮೇಲೆ ಹೇಗೆ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗತ್ತೆ ಅಂತೀರಿ?
1: ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಫಲವತ್ತತೆಯ ದರ್ಜೆ ತಿಳಿತದೆ ನಮ್ಗೆ. ಈಗ ನೋಡಿ, ಸಾವಯವ ಇಂಗಾಲ 0.5ಕ್ಕಿಂತ ಕಡಿಮೆ ಇದ್ರೆ ಹಾಗೂ ದೊರೆಯುವ ಸಾರಜನಕ 280 kgಗಿಂತ ಕಡಿಮೆ ಇದ್ರೆ ಅದು ಸಾರಜನಕ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ. ಅವಾಗ ಬೆಳೆಗಳಿಗೆ ನಾವು ಹೆಚ್ಚು ಸಾರಜನಕ ಕೊಡಬೇಕು. ಅದೇ ಸಾರಜನಕ ಹೆಚ್ಚಾಗಿದ್ರೆ ಭೂಮಿಯಲ್ಲಿ ಕಡಿಮೆ ಸಾರಜನಕ ಕೊಡಬೇಕು. ಇದೇ ರೀತಿ ರಂಜಕದಲ್ಲಿ ನೋಡಿದ್ರೆ ಹೆಕ್ಟೇರ್ಗೆ 22 kgಗಿಂತ ಕಡಿಮೆ ಇದ್ರೆ ಅದು ರಂಜಕ ಕಡಿಮೆ ಇದೆ ಅಂತ ಭೂಮಿಯಲ್ಲಿ. ಆಗ ನಾವು ಹೆಚ್ಚು ರಂಜಕ ಕೊಡಬೇಕು. ಅದೇ ರೀತಿ ಪೊಟಾಸಿಯಮ್ 125 kgಗಿಂತ ಕಡಿಮೆ ಇದ್ರೆ ಹೆಚ್ಚಾಗಿ ಪೊಟಾಸಿಯಂ ಕೊಡಬೇಕು. ಕ್ಯಾಲ್ಸಿಯಂ 2 mEq/100g ಕಡಿಮೆ ಇದ್ರೆ ಕ್ಯಾಲ್ಸಿಯಂ ಕೊಡಬೇಕು. ಮೆಗ್ನೀಷಿಯಂ 0.5 mEq/100g ಕಡಿಮೆ ಇದ್ರೆ ಮೆಗ್ನೀಷಿಯಂ ಕೊಡಬೇಕು. ಅದೇ ರೀತಿ ಗಂಧಕ 10 ppmಗಿಂತ ಕಡಿಮೆ ಇದ್ರೆ ನಾವು ಗಂಧಕ ರಸಗೊಬ್ಬರನ್ನ ಕೊಡ್ಬೇಕಾಗತ್ತೆ. ನಾವು ಈ ಇದೇ ರೀತಿ ಲಘು ಪೋಷಕಾಂಶಗಳನ್ನ ತಿಳ್ಕೊಬೇಕು. ಈಗ ಮುಖ್ಯವಾಗಿ ಲಘು ಪೋಷಕಾಂಶಗಳಿಗೆ ಕಬ್ಬಿಣ ಕೆಂಪು ಮಣ್ಣಲ್ಲಿ 6.5 ppm, ಕಪ್ಪು ಜೇಡಿ ಮಣ್ಣಲ್ಲಿ 3.5 ppm ಇದೆ ಕಡಿಮೆ ಇದ್ರೆ ನಾವು ಕಬ್ಬಿಣದ ರಸಗೊಬ್ಬರ ಕೊಡ್ಬೇಕಾಗತ್ತೆ. ಸತು 0.6 ppmಗಿಂತ ಕಮ್ಮಿ ಇದ್ರೆ, ಮ್ಯಾಂಗನೀಸ್ 1 ppmಗಿಂತ ಕಮ್ಮಿ ಇದ್ರೆ, ತಾಮ್ರ 0.2 ppm, ಬೋರಾನ್ 0.5 ppm.

0: ಇದ್ದಾಗ ನಾವು ಈ ಲಘು ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬೇಕಾಗುತ್ತೆ.
1: ಓಹೋ, ನಮ್ಮಲ್ಲಿರುವಂತಹ ಮಣ್ಣಿನ ಆಧಾರದ ಮೇಲೆ, ಮಣ್ಣಿನ ಒಂದು ಪರೀಕ್ಷೆ ಮೇಲೆ ನಮ್ಮಲ್ಲಿರುವ ಮಣ್ಣಲ್ಲಿರುವಂತಹ ಪೋಷಕಾಂಶಗಳ ಮಟ್ಟವನ್ನು ತಿಳ್ಕೊಂಡು ಕಡಿಮೆ ಇದ್ರೆ ನಾವು ಹೆಚ್ಚು ಕೊಡಬೇಕಾಗತ್ತೆ, ಹೆಚ್ಚಿದ್ರೆ ಕಡಿಮೆ ಕೊಡಬೇಕಾಗತ್ತೆ.
0: ಅಷ್ಟೇ ಅಷ್ಟೇ ಅಷ್ಟೇ.
1: ಇನ್ನು ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಈ ಲಘು ಪೋಷಕಾಂಶಗಳು ಅಂತ ತಾವು ಹೇಳಿದ್ರಿ, ಸೂಕ್ಷ್ಮ ಪೋಷಕಾಂಶಗಳು ಅಂತ, ಇವುಗಳ ಕೊರತೆ ಇದ್ದಾಗ ಈ ಸಮತೋಲನ ಪೋಷಕಾಂಶಗಳನ್ನು ಪೂರೈಸೋದು ಹೇಗೆ ಅಂತೀರಾ?
0: ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕೊರತೆ ಕಂಡು ಬರೋದು ಸತು. ಇದೇನು 0.6 PPM ಇದೆ, ಕಡಿಮೆ ಇದ್ರೆ ಅದು ಮಣ್ಣಲ್ಲಿ ನಾವು ಅವಾಗ ಸತುವಿನ ಸಲ್ಫೇಟ್ ಕೊಡಬೇಕಾಗುತ್ತೆ. ಹೆಕ್ಟೇರ್ಗೆ 25 kg ಸಲ್ಫೇಟ್ 2 ವರ್ಷಕ್ಕೊಮ್ಮೆ ಕೊಡಬೇಕಾಗುತ್ತೆ. ಇದು
1: 25 kg ನಷ್ಟು ಸತುವಿನ ಸಲ್ಫೇಟ್ ಅನ್ನ ಕೊಡಬೇಕಾಗತ್ತೆ.
0: 2 ವರ್ಷಕ್ಕೊಮ್ಮೆ ಕೊಟ್ರೆ ಸಾಕದು.
1: ಪ್ರತಿ ವರ್ಷ ಬೇಕಾಗಿಲ್ಲ,
0: ಪ್ರತಿ ವರ್ಷ ಬೇಕಿಲ್ಲ. ಈಗ ಕಬ್ಬಿಣದ ಕೊರತೆ ಇದೆ ಅನ್ಕೊಳ್ಳಿ, 25 kg ಫೆರಸ್ ಸಲ್ಫೇಟ್ ನ 100 kg ಸಾವಯವ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಮಣ್ಣು ಕೊಡಬೇಕು, ಅಥವಾ 1% ಫೆರಸ್ ಸಲ್ಫೇಟ್ ದ್ರಾವಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಮ್ಯಾಂಗನೀಸ್ ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 25 kg ಮ್ಯಾಂಗನೀಸ್ ಸಲ್ಫೇಟ್ ನ ಕೊಡಬೇಕು. ಈ ತಾಮ್ರದ ಕೊರತೆ, ಈ ಮ್ಯಾಂಗನೀಸು ತಾಮ್ರ ನಮ್ಮ ರಾಜ್ಯದಲ್ಲಿ ಕೊರತೆ ಕಂಡು ಬಂದಿಲ್ಲ ನಮ್ಗೆ, ಆದ್ರೆ ಸುಮ್ನೆ ಹೇಳ್ತಾ ಇದ್ದೀನಿ, ಯಾರ ಕಂಡು ಬಂದ್ರೆ ಅಷ್ಟೇನೆ. ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 5 kg ಅಷ್ಟು ಕಾಪರ್ ಸಲ್ಫೇಟ್, ಅದೇ ತಾಮ್ರದ ಸಲ್ಫೇಟ್ ನ 3 ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕು. ಅದೇ ಬೋರಾನ್ ಕೊರತೆ ಕಂಡು ಬಂದಾಗ ಏನ್ ಮಾಡ್ಬೇಕು, 10 kg ಹೆಕ್ಟೇರ್ಗೆ ಬೋರಾಕ್ಸ್ ನೀಡಬೇಕು, ಅಥವಾ 5 kg ಬೋರಿಕಾಮ್ಲ ಅಂತ ಒಂದಿದೆ ಇನ್ನೊಂದು ಗೊಬ್ಬರ, ಅದನ್ನು ನೀಡಬಹುದು.
1: ಇದು ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆ ಮಾಡುವಂತ ಕ್ರಮ.
0: ಹೌದು.
1: ಈ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ಸಮತೋಲನ ಪೋಷಕಾಂಶಗಳನ್ನ ಹೇಗೆ ನೀಡಬೇಕು ಅಂತೀರಿ?
0: ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ 3 ವಿವಿಧ ಮಣ್ಣುಗಳಿವೆ. ಉತ್ತರ ಕರ್ನಾಟಕದ ಕಪ್ಪು ಜೇಡಿ ಮಣ್ಣು, ಇದರಲ್ಲಿ ಪ್ರಮುಖವಾಗಿ ರಂಜಕ, ಕಬ್ಬಿಣ, ಸಸಿನ ಕೊರತೆ ಜಾಸ್ತಿ ಕಂಡು ಬರ್ತದೆ. ಇದರಲ್ಲಿ ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣಲ್ಲಿ ರಂಜಕ, ಪೊಟ್ಯಾಸಿಯಮ್, ಸತು, ಬೋರಾನ್ ಕೊರತೆ ಜಾಸ್ತಿ ಕೊರತೆ ಕಂಡು ಬರೋದು ಇದರಲ್ಲಿ. ಅದೇ ಕರಾವಳಿ ಗುಡ್ಡಗಾಡು ಹುಳಿ ಮಣ್ಣಿನ ಪ್ರದೇಶದ ಜಂಬಟ್ಟಿಗೆ ಮಣ್ಣು ಅಂತೀವಿ, ಈ ಮಣ್ಣಲ್ಲಿ ರಂಜಕ, ಪೊಟ್ಯಾಸಿಯಮ್, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸತು, ಬೋರಾನ್ ಕೊರತೆ ತುಂಬಾ ಹೆಚ್ಚಾಗಿ ಕಾಣ್ತದೆ. ಈ ಕೊರತೆ ನೀಗಿಸಲು ಏನ್ ಮಾಡ್ಬೇಕು ಅಂದ್ರೆ ಸಮತೋಲನ ಪೋಷಕಾಂಶಗಳನ್ನ ಈ ಲಘು ಪೋಷಕಾಂಶಗಳ ಮುಖಾಂತರ ನಾವು ಕೊಡಬೇಕಾಗುತ್ತೆ.
1: ಇನ್ನು ಈ ಬೆಳೆಗಳಿಗೆ ಬೇಕಾದಂತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೇಗೆ ಪೂರೈಸಬಹುದು ಅಂತೀರಿ?
0: ಬೆಳೆಗಳಿಗೆ ಪೋಷಕಾಂಶ ಕೊಡಬೇಕಾದ್ರೆ ನಾವು ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತಾ ಇದೆ ನಮ್ಗೆ, ಒಂದ್ ಹೆಕ್ಟೇರ್ಗೆ 200 ಟನ್ ಕಬ್ಬು ಬೆಳೀತಾರೆ ಅನ್ಕೊಳ್ಳಿ, ಅದಕ್ಕೆ ನಾವು 25 ಟನ್ ಸಾವಯವ ಗೊಬ್ಬರ, ಸಲ್ಲೆ ಗೊಬ್ಬರ, 10 kg ಅಜೋಸ್ಪೈರುಲಮ್ ಮತ್ತು 10 kg ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಕೊಡಬೇಕು. ಜೊತೆಗೆ ರಸಗೊಬ್ಬರ 250 kg ಸಾರಜನಕ, 100 kg ರಂಜಕ, 125 kg ಪೊಟ್ಯಾಸಿಯಂ ಕೊಡಬೇಕು. ಜೊತೆಗೆ ಕೊರತೆ ಇರೋ ಲಘು ಪೋಷಕಾಂಶಗಳನ್ನ ನೀಡಬೇಕು. ಆದ್ರೆ ಇವಾಗ ನೋಡಿ, ಕಬ್ಬನ್ಗೆ ನಾವು ಕಂಪೇರ್ ಮಾಡಿದಾಗ ನೆಲಗಡಲೆ ಬೆಳೆಗೆ ಒಂದ್ ಹೆಕ್ಟೇರ್ಗೆ 2000 kg ಇಳುವರಿ ಕೊಡ್ತದೆ, ಕಮ್ಮಿ ಕೊಡುತ್ತೆ, ಕಬ್ಬಿಗಿಂತ ಕಮ್ಮಿ ಕೊಡುತ್ತೆ ಇದು. ಇದಕ್ಕೆ 7.5 ಟನ್ ಸಾವಯವ ಗೊಬ್ಬರ, 2.5 kg ರೈಸೋಬಿಯಮ್ ಜೀವಾಣು ಗೊಬ್ಬರ, 2.5 kg ರಂಜಕ ಕರಗಿಸೋ ಜೀವಾಣು ಗೊಬ್ಬರ ಕೊಡಬೇಕು. ಇದಕ್ಕೆ ಎಷ್ಟು ಕಮ್ಮಿ ಕೊಡ್ತೀವಿ ನೋಡಿ, ರಸಗೊಬ್ಬರನ 25 kg ಸಾರಜನಕ, 75 kg ರಂಜಕ, 25 kg ಪೊಟ್ಯಾಸಿಯಂ ಕೊಟ್ರೆ ಸಾಕಾಗುತ್ತೆ ನೆಲಗಡಲೆ ಬೆಳೆಗೆ.
1: ಅಂದ್ರೆ ಇದು ಹೆಕ್ಟೇರ್ಗೆ 2.5 ಎಕರೆಗೆ.
0: ಹೌದು, 2.5 ಎಕರೆಗೆ ಇದು.
1: ಅಂದ್ರೆ ಬಹಳ ಕಡಿಮೆ ಬೇಕಾಗುತ್ತೆ ಪೋಷಕಾಂಶ.
0: ಹೌದು, ಕಬ್ಬಿನ ಬೆಳೆಗೆ ಹೆಚ್ಚು ಗೊಬ್ಬರ ಕೊಡ್ಬೇಕು, ನೆಲಗಡಲೆ ಬೆಳೆಗೆ ಕಡಿಮೆ ಗೊಬ್ಬರ ಕೊಡ್ಬೇಕು ಅಷ್ಟೇನೆ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಒಬ್ಬ ಮನುಷ್ಯನ್ಗೆ 2 ಚಪಾತಿ ತಿಂದ್ರೆ ಸಾಕಾಗುತ್ತೆ, ಅವ್ನ 10 ಚಪಾತಿ ತಿಂದ್ರೆ ಏನಾಗುತ್ತೆ,
1: ಹೌದು,
0: ಅವ್ನ ದೇಹದ ಆರೋಗ್ಯ ಕೆಡುತ್ತೆ ಅವನ್ಗೆ. ಅದೇ ತರ ಸಸ್ಯಗಳಿಗೆ ನೀವು ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಈಗ ನೆಲಗಡಲೆ ಕೊಡ್ಬೇಕಾದ ರಸಗೊಬ್ಬರನ ಕಬ್ಬಿನ ಬೆಳೆಗೆ ಆಗುವಷ್ಟು ಕೊಟ್ಬಿಟ್ರೆ ಆ ಬೆಳೆ ತಗೊಳೋದೇ ಇಲ್ವಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ
1: ನಮ್ಮ ಜಿಲ್ಲೆನಲ್ಲಿ ಪ್ರಕಾಶ್ ಅವರೇ, ಕಾಫಿ ಇಳುವರಿ ಆಧಾರದ ಮೇಲೆ ಪೋಷಕಾಂಶಗಳನ್ನ ಶಿಫಾರಸ್ ಮಾಡ್ತಾರೆ.
0: ಹೌದು.
1: ಅಂದ್ರೆ ಎಕರೆಗೆ 400 kg ನಷ್ಟು ಶುದ್ಧ ಕಾಫಿ ಕೊಡುವಂತಹ ಕಾಫಿ ಬೆಳೆಗೆ, 700 kg ನಷ್ಟು ಶುದ್ಧ ಕಾಫಿ ಉತ್ಪಾದನೆ ಮಾಡುವಂತಹ ತೋಟಗಳಿಗೆ ಬೇರೆ ಬೇರೆಯಾಗಿ ಪೋಷಕಾಂಶಗಳನ್ನ ಅವರು ಶಿಫಾರಸ್ ಮಾಡ್ತಾರೆ. ಮುಖ್ಯವಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಆಧಾರದ ಮೇಲೆ ಪೋಷಕಾಂಶಗಳ ಶಿಫಾರಸನ್ನ ನಮ್ಮ ತಜ್ಞರು.
0: ನಾನು ಕಬ್ಬು 200 ಟನ್ ಅಂತ ಹೇಳಿದೆ, 200 ಟನ್ ಗಿಂತ ಇವಾಗ 100 ಟನ್ ನೇರ ಬೆಳೀತಾರೆ, ಕಡಿಮೆ ಪ್ರಮಾಣ ಸಾಕಾಗುತ್ತೆ ಅವಾಗ.
1: ಹೌದೌದು.
0: ಆತರ ಈಗ ನೀವು ಕಾಫಿಲಿ ಹೇಳ್ದಂಗೆನೆ, ಈಗ ಹೆಚ್ಚು ಇಳುವರಿ ಪಡಿಬೇಕು ಅಂದ್ರೆ ನೀವು ಹೆಚ್ಚು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ ಅಷ್ಟೇ.
1: ಹೌದೌದು. ಡಾಕ್ಟರ್ ಪ್ರಕಾಶ್ ಅವರೇ, ಇನ್ನು ನಾವು ಮುಖ್ಯವಾದ ಅಂಶಕ್ಕೆ ಬರೋಣ.

0: ಸಾವಯವ ಗೊಬ್ಬರಗಳಿಂದ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಸಾಧಿಸಬಹುದು ಅಂತೀರಿ?
1: ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಪ್ರಮುಖ ಪಾತ್ರ ವಹಿಸ್ತವೆ. ಈಗ ಸಾವಯವ ಗೊಬ್ಬರದಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಾ ಪೋಷಕಾಂಶಗಳು ಇದ್ದಿರ್ತವೆ. ಗಿಡಕ್ಕೆ ನಾವು 17 ಪೋಷಕಾಂಶ ಅಂತ ಹೇಳಿ ಅಷ್ಟೂ ಸಾವಯವ ಗೊಬ್ಬರದಲ್ಲಿ ತೊಡ್ತೇವೆ. ಮುಖ್ಯವಾಗಿ ಏನು ಅಂದ್ರೆ ಇದು ಸಾವಯವ ಗೊಬ್ಬರದಲ್ಲಿ ಮಣ್ಣಿನ ಆರೋಗ್ಯ ಸರಿಯಾಗಿರ್ತದೆ. ಅದರಲ್ಲಿ ಯಾವುದೇ ಮಣ್ಣಿನ ಆರೋಗ್ಯ ಸರಿ ಇದ್ದಾಗ ಮಾತ್ರ ಈ ಪೋಷಕಾಂಶಗಳು ಬೆಳಿಗ್ಗೆ ದೊರೆತವೆ. ಈಗ ನಾವು ಮನುಷ್ಯನ್ಗೆ ತಗೊಳ್ಳಿ, ಈಗ ನಮ್ಗೆ ಜ್ವರಾಗಿರೋ ಬಂತು, ನಾವೇನೇ ಆಹಾರ ತಿಂದು ಯಾವ್ದು ಜೀರ್ಣ ಆಗಲ್ಲ ನಮ್ಗೆ. ಅದೇ ತರ ಮಣ್ಣಿನ ಆರೋಗ್ಯ ಸರಿ ಇಲ್ದಿದ್ರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ. ಈಗ ಮಣ್ಣು ಸಾವಯವ ಗೊಬ್ಬರದಿಂದ ಏನ್ ಉಪಯೋಗ ಅಂತಂದ್ರೆ ಮಣ್ಣಿನ ತಾಪಮಾನ ಕಾಪಾಡುತ್ತೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆಯಿಂದ ಬೇರು ಉಸಿರಾಟ ಚೆನ್ನಾಗಿರ್ತದೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗಿರ್ತದೆ, ಅದರಿಂದ ಪೋಷಕಾಂಶ ಹೆಚ್ಚಾಗಿ ಲಭ್ಯವಾಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಹಿಡಿದಿಟ್ಕೊಳ್ತದೆ, ಕೊಚ್ಚನೆ ಆಗದಂತೆ ಬಸ್ತು ಹೋಗದಂತೆ ತಡೆದು ಬೆಳೆಗೆ ಒದಗಿಸ್ತದೆ. ಬಹಳಷ್ಟು ರೈತರು ನಾನು ನೋಡಿದೀನಿ ಕೃಷಿ ತ್ಯಾಜ್ಯನ ಸುಡ್ತಾ ಇರ್ತಾರೆ. ಇದು ಬಹಳ ತಪ್ಪಿದು. ಯಾಕೆಂದ್ರೆ ಕೃಷಿ ತ್ಯಾಜ್ಯವನ್ನ ನೀವು ಸುಡೋದ್ರಿಂದ ಏನು ಉಪಯೋಗ ಇಲ್ಲ. ಕೃಷಿ ತ್ಯಾಜ್ಯನ ನೀವು ಒದಕಿಯಾಗಿ ಅಥವಾ ಗೊಬ್ಬರವಾಗಿ ಬಳಸಿದ್ರೆ ಸಮತೋಲನ ಪೋಷಕಾಂಶ ಪೂರೈಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇ, ಸಾವಯವ ಗೊಬ್ಬರಗಳನ್ನ ಬಿತ್ತನೆಗೆ 2 ಅವರ್ ಮುಂಚೆ ಭೂಮಿಗೆ ಸೇರಿಸಬೇಕದ್ನ.
0: ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಸಾವಯವ ಗೊಬ್ಬರಗಳು ನಿಧಾನವಾಗಿ ಪೋಷಕಾಂಶಗಳನ್ನ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಮುಂಚಿತವಾಗಿ ನಾವು ಜಮೀನಿಗೆ ಸೇರಿಸಬೇಕಾಗುತ್ತೆ. ಈಗ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ನಾವು ನೋಡಿದೀವಿ ಈ ಭತ್ತದ ಹುಲ್ಲನ್ನ ಸುಡೋದು ಮತ್ತೆ ಈ ಗೋಧಿ ಹುಲ್ಲನ್ನ ಸುಡೋದು, ಈ ರೀತಿ ಮಾಡೋದ್ರಿಂದ ಅಲ್ಲಿ ವಾಯುಮಾಲಿನ್ಯ ವಿಪರೀತ ಆಗಿ ಉಸಿರಾಡೋದೇ ಕಷ್ಟ ಆಗ್ತಾ ಇದೆ.
1: ನಿಜವಾಗಿ ವಾಯುಮಾಲಿನ್ಯ ಜಾಸ್ತಿ ಆಗಿದೆ, ಭೂ ತಾಪಮಾನ ಹೆಚ್ಚಾಗೋದಕ್ಕೆ ಅದು ಕಾರಣ ಆಗ್ತಾ ಇದೆ.
0: ಆದ್ರಿಂದ ನಮ್ಮ ರೈತ ಬಾಂಧವರು ಕೃಷಿ ತ್ಯಾಜ್ಯಗಳನ್ನು ಯಾವುದೇ ಕಾರಣಕ್ಕೂ ಸುಡದಲೆ ಅದನ್ನ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸ ಕಡೆಗೆ ಗಮನ ಕೊಡಬೇಕಾಗತ್ತೆ.
1: ಹೌದು,
0: ಈ ಜೈವಿಕ ಗೊಬ್ಬರಗಳು ಅಂತ ನಾವು ಕೇಳ್ತಲೇ ಇರ್ತೀವಿ, ತಾವು ತಜ್ಞರು ಹೇಳ್ತಾ ಇರ್ತೀರ, ಇವುಗಳ ಬಳಕೆಯಿಂದ ಈ ಸಮತೋಲನ ಪೋಷಕಾಂಶಗಳನ್ನು ಹೇಗೆ ಪೂರೈಸಬಹುದು ಅಂತೀರಿ?
1: ಜೈವಿಕ ಗೊಬ್ಬರಗಳು ಅಂದ್ರೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಪೋಷಕಾಂಶಗಳನ್ನ ಪೂರೈಸುವಂತದ್ದು. ಇದು ಇವನೇ ಸೂಕ್ಷ್ಮ ಜೀವಿಗಳಿವೆಲ್ಲ ಇವೇನ್ ಮಾಡ್ತವೆ ಅಂದ್ರೆ ವಾತಾವರಣದಲ್ಲಿ ಸಾರ್ವಜನಿಕ ಶೇಕಡ 70% ಇದೆ ಅದು, ಆದ್ರೆ ಬೆಳೆಗಳಿಗೆ ಡೈರೆಕ್ಟ್ ಆಗಿ ಸಿಗಲ್ಲ. ಅದು ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ, ವಾತಾವರಣದ ಸಾರ್ವಜನಿಕನ ಸ್ಥಿರೀಕರಣ ಮಾಡಿಕೊಂಡು ಅದನ್ನ ಬೆಳೆಗಳಿಗೆ ಒದಗಿಸ್ತಾವ. ಆಮೇಲೆ ಭೂಮಿಯಲ್ಲಿ ಎಷ್ಟೋ ಕೆಜಿ ರಂಜಕ ಇತ್ತ ಗೊಬ್ಬರ ಇರ್ತದೆ, ಅದು ದೊರೆಯದೆ ಇರೋ ರೂಪದಲ್ಲಿ ಇರ್ತವೆ. ಆ ದೊರೆಯ ರೂಪಕ್ಕೆ ಈ ಸೂಕ್ಷ್ಮ ಜೀವಿಗಳು ಅದನ್ನ ಮಾಡಿ ಅದನ್ನ ಬೆಳೆಗಳಿಗೆ ಒದಗಿಸಂಗೆ ಮಾಡ್ತವೆ. ಈ ಜೈವಿಕ ಗೊಬ್ಬರಗಳನ್ನ ನಾವ್ ಯಾವತ್ತು ಅಷ್ಟೇ ಬಿತ್ತನೆ ಸಮಯದಲ್ಲೇ ಕೊಡ್ಬೇಕು. ಆಮೇಲೆ ಯಾವ ತರ ಕೊಡ್ಬೋದು, ಇದನ್ನ ಬೀಜೋಪಚಾರ ಮಾಡಿ ಕೊಡ್ಬೋದು, ಸಸ್ಯಗಳನ್ನ ಬೇರೆ ಅದ್ದುವುದರ ಮುಖಾಂತರ ಕೊಡ್ಬೋದು, ಅಥವಾ ಇದನ್ನ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ಟ ಮಾಡಿ ಮಣ್ಣಿಗೆ ಕೊಡ್ಬೋದು.
0: ಅಂದ್ರೆ ಮುಖ್ಯವಾಗಿ ನಾವು ರೈಸೋಬಿಯಂ ಅಂತೀವಿ, ಅಜಿಟೋಬ್ಯಾಕ್ಟರ್ ಅಂತೀವಿ, ಅಜೋಸ್ಪಿರಿಲಮ್ ಅಂತೀವಿ, ಇವೆಲ್ಲ ಸಾರಜನಕವನ್ನು ಒದಗಿಸುವಂತಹ ಜೈವಿಕ ಗೊಬ್ಬರಗಳು. ಅದೇ ರಂಜಕವನ್ನ ಕರಗಿಸುವಂತಹ ಜೈವಿಕ ಗೊಬ್ಬರಗಳು ಕೂಡ ನಮ್ಮಲ್ಲಿ ಇದಾವೆ.
1: ಈಗ ಎರಡು ಮಿಕ್ಸ್ ಮಾಡೋ ಒಂದು ಕನ್ಸಾರ್ಷಿಯಂ ಅಂತಾರೆ, ಇವೆಲ್ಲ ಮಿಕ್ಸ್ ಆಗಿರೋ ಅಂತದನ್ನೇ ಮಾರಾಟ ಮಾಡ್ತಾ ಇದ್ರೆ IHR ಅವರು 100 ರೂಪಾಯಿಗೆ ಒಂದ್ ಪ್ಯಾಕೆಟ್ ಕೊಡ್ತಾರೆ. ಅದೊಂದು ಒಂದ್ ಪ್ಯಾಕೆಟ್ ಒಂದ್ ಎಕರೆಗೆ ಸಾಕಾಗುತ್ತೆ ಅವೆಲ್ಲ.
0: ಹೌದೌದು, ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ
1: ಕರೀತಾರೆ.
0: ಅದನ್ನ ನಾವು ಮುಖ್ಯವಾಗಿ ನಮ್ಮ ಬೀಜೋಪಚಾರ ಮಾಡಬಹುದು, ಇಲ್ಲ ಅಂದ್ರೆ ಸಾವಯವ ಗೊಬ್ಬರ ಜೊತೆ ಅದನ್ನ ಬೆರೆಸ್ಕೊಂಡು
1: ಮಾಡಿ ಮಣ್ಣಿಗೆ ಹಾಕ್ಬಹುದು, ಅಥವಾ ಸಸಿಗಳ ಬೇರ್ನ ಅದ್ಬಿಟ್ಟು ಹಾಕ್ಬಹುದು ಅದನ್ನ.
0: ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ರಸಗೊಬ್ಬರಗಳ ಪಾತ್ರ ಏನು ಅಂತೀರಿ?
1: ರಸಗೊಬ್ಬರಗಳು ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಪ್ರಮುಖವಾದ ಸಭಿಸ್ತವೆ. ನೀವು ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡ್ಬೇಕು, ಬೆಳೆಗೆ ಯಾವ ಹಂತದಲ್ಲಿ ಕೊಡ್ಬೇಕು, ರಸಗೊಬ್ಬರ ಯಾಕೆ ಕೊಡ್ಬೇಕು, ಯಾವ ತರ ರಸಗೊಬ್ಬರ ಕೊಡ್ಬೇಕು ಅಂತ ತಿಳ್ಕೊಂಡ್ರೆ ನೀವು ಸಮತೋಲನ ಪೋಷಕಾಂಶನ ಪೂರೈಕೆ ಮಾಡಬಹುದು.
0: ಅಂದ್ರೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡಬೇಕಾಗತ್ತೆ,
1: ಇದೆಲ್ಲ ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತದೆ. ಇದು ಕೃಷಿ ಸಂಶೋಧನೆಯಿಂದ ನಮ್ಗೆ ಬೆಳೆ ಉತ್ಪಾದನಾ ಮಟ್ಟ ತಿಳ್ಕೊಂಡು ಅವರು ಶಿಫಾರಸು ಮಾಡ್ತಾರೆ. ಒಂದು ಮುಸ್ಕಿನ ಜೋಳ ತಗೊಳ್ಳೋಣ, ಈಗ ಅದು 1 ಹೆಕ್ಟೇರ್ಗೆ 7,500 kg ಅಷ್ಟು ಇಳುವರಿ ಕೊಡ್ತದೆ. ಇದಕ್ಕೆ ಅವರು ಶಿಫಾರಸು ಮಾಡಿರೋದು 150 kg ಸಾರಜನಕ, 75 kg ರಂಜಕ, 40 kg ಪೊಟ್ಯಾಸಿಯಂ ರಸಗೊಬ್ಬರ ನೀಡಬೇಕು. ಅದೇ ತೊಗರಿ ಬೆಳೆಗೆ 1,000 kg ಇಳುವರಿ ಕೊಡ್ತದ ಅದು, ಅದಕ್ಕೆ ಕಡಿಮೆ 25 kg ಸಾರಜನಕ, 50 kg ರಂಜಕ, 25 kg ಪೊಟ್ಯಾಸಿಯಂ ರಸಗೊಬ್ಬರ ಕೊಡ್ಬೇಕು ಅಷ್ಟೇ. ಅದು
0: ನಾವು ಬೆಳೆಯ ಯಾವ ಹಂತದಲ್ಲಿ ರಸಗೊಬ್ಬರ ಕೊಡ್ಬೇಕಾಗತ್ತೆ?
1: ದ್ವಿದಳ ಧಾನ್ಯ ತಗೊಳ್ಳಿ,

0: ಧಾನ್ಯಗಳಲ್ಲಿ ನಾವು ಬಿತ್ತನೆ ಸಮಯದಲ್ಲಿ ಎಲ್ಲಾನು ಕೊಡಬೇಕು, ಸಾಜನಕ ಆಗಲಿ ರಂಜಕ ಆಗಲಿ ಪೊಟ್ಯಾಷಿಯಂ ಎಲ್ಲ ಬಿತ್ತನೆ ಟೈಮಲ್ಲೇ ಕೊಡಬೇಕು, ಮೇಲ್ ಗೊಬ್ಬರ ಕೊಡಬಾರ್ದು ಅದಕ್ಕೆ. ಆದ್ರೆ ಬೇರೆ ಬೆಳೆಗಳಿಗೆ ಹಾಗೆ ಭತ್ತ, ಮುಸುಕಿನ ಜೋಳ, ರಾಗಿ, ಕಬ್ಬು ಇಂತ ಬೆಳೆಗಳಿಗೆ ಸಾರಜನಕನ ಶೇಕಡ 10ರಿಂದ 50ರಷ್ಟು ಬಿತ್ತನೆ ಸಮಯದಲ್ಲಿ ಪೂರ್ತಿ ರಂಜಕ ಪೂರ್ತಿ ಪೊಟ್ಯಾಷಿಯಂ ಬಿತ್ತವಾಗಿ ಕೊಡಬೇಕು. ಮೇಲ್ ಗೊಬ್ಬರವಾಗ ಮಾತ್ರ ಸಾರಜನಕನ 2 ಅಥವಾ 3 ಕಂತುಗಳಲ್ಲಿ ಕೊಡಬೇಕದು.
1: ಇನ್ನು ರಸಗೊಬ್ಬರವನ್ನ ಈ ಬೆಳೆಗಳಿಗೆ ಹೇಗೆ ಕೊಡಬೇಕಾಗತ್ತೆ? ಯಾಕೆಂದ್ರೆ ಕೊಡುವಂತ ಕ್ರಮನೂ ಬಹಳ ಮುಖ್ಯ ಅಲ್ವೇ?
0: ಹೌದು ಹೌದು ಹೌದು. ಈ ರಸಗೊಬ್ಬರ ಕೊಡ್ಬೇಕಾದ್ರೆ ರೈತರು ನೋಡಿದೀವಲ್ಲ, ಬಹಳಷ್ಟು ರೈತರು ಭೂಮಿ ಮೇಲೆ ಎರಚು ಬಿಡ್ತಾರೆ. ಭೂಮಿ ಮೇಲೆ ಎರಚದಿಂದ ಸಾಕಷ್ಟು ರಸಗೊಬ್ಬರ ನಷ್ಟ ಆಗ್ತದೆ. ಅದು ಅದೇನ್ ಮಾಡ್ಬೇಕು ಅಂದ್ರೆ, ನಾವು ಬೆಳೆಗಳ ಮಧ್ಯದಲ್ಲಿ ಒಂದ್ ಸಾಲು ತೆಗೆದ್ಬಿಟ್ಟು ರಸಗೊಬ್ಬರ ಹಾಕು, ಮಣ್ಣಿಗೆ ಸೇರಿಸ್ಬೇಕು. ಅದು ನಂತರ ರಸಗೊಬ್ಬರ ಕೊಟ್ಮೇಲೆ ಯಾವಾಗ್ಲೂ ನಾವು ನೀರು ಕೊಡ್ಲೇಬೇಕು. ರಸಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ ಬೆರೆಸಿ ಹಾಕೋದ್ರಿಂದ ಉತ್ತಮವಾಗುತ್ತೆ ಅದು. ಈಗ ನಾವು ಒಣ ಬೇಸಾಯದಲ್ಲಿ ರಸಗೊಬ್ಬರ ಕೊಡ್ಬೇಕು, ಈಗ ಅಲ್ಲಿ ಅವಾಗ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ ಮಣ್ಣಲ್ಲಿ ತೇವಾಂಶ ಇರ್ತದೋ ಆವಾಗ ಕೊಟ್ರೆ ಅನುಕೂಲ ಆಗುತ್ತೆ ಅದು. ಈಗ ನಾವು ಭತ್ತದಲ್ಲಿ ಗದ್ದೆಯಲ್ಲಿ ಯಾವಾಗ್ಲೂ ನೀರ್ ಇರ್ತದೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಭತ್ತದ ಗದ್ದೆಯಿಂದ ನೀರ್ ತೆಗಿಬೇಕು, ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬಿಟ್ಟು ಒಂದಿನ ಬಿಟ್ಬಿಟ್ಟು ಮರುದಿನ ನಾವು ನೀರ್ ಕೊಡ್ಬೇಕಾಗುತ್ತೆ.
1: ಈ ಎಲೆ ಸಿಂಪರಣೆ ಅಂತ ನಾವು ಕೇಳ್ತಾ ಇರ್ತೀವಿ, ಈ ಒಂದು ರೀತಿಯಲ್ಲಿ ಪೋಷಕಾಂಶಗಳನ್ನ ಎಲೆ ಮೇಲೆ ಸಿಂಪರಣೆ ಮಾಡಿ ಕೂಡ ಪೋಷಕಾಂಶಗಳನ್ನ ಕೊಡಬಹುದಾ?
0: ಹೌದು ಹೌದು ಹೌದು. ಈಗ ಬೆಳೆಗಳಿಗೆ ಈಗ ನೀವು ನೋಡ್ಬೋದು, ಬೆಳೆಗಳ ಎಲೆಗಳಲ್ಲಿ ನಿಮ್ಗೆ ಪೋಷಕಾಂಶ ಕೊರತೆ ಕಾಣಿಸ್ಕೊಂತವೆ. ಈಗ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅಥವಾ ಲಘು ಪೋಷಕಾಂಶಗಳು ಇರ್ಬೋದು, ಯಾವ್ದೇ ಇದು ಎಲೆಗಳ ಕೊರತೆ ಚಿಹ್ನೆಗಳು ತೋರಿಸ್ತಾವ. ಅಕಸ್ಮಾತ್ ಆಗಿ ಸಾರಜನಕ ಕೊರತೆ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಶೇಕಡ 2ರಷ್ಟು ಯೂರಿಯಾ ಸಿಂಪಡಣೆ ಮಾಡ್ಬೇಕು. ಈಗ ಲಘು ಪೋಷಕಾಂಶಗಳಾದ ಕೊರತೆ ಕಂಡು ಬಂದ್ರೆ, ಸತುವಿನ ಸಲ್ಫೇಟ್ ಶೇಕಡ 1 ಪ್ರಮಾಣ, ಫೆರಸ್ ಸಲ್ಫೇಟು, ಕಬ್ಬಿಣ ಕೊರತೆ ಬಂದಾಗ ಶೇಕಡ 1ರಷ್ಟು, ಬೋರಾನ್ ಕೊರತೆ ಕಂಡು ಬಂದಾಗ 0.5ರಷ್ಟು ಶೇಕಡ ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಬೆಳೆಗೆ ಬಂದಿರೋ ಕೊರತೆನ ನೀಗಿಸಬಹುದು. ಇದರಿಂದ ಸಮತೋಲನ ರಸಗೊಬ್ಬರನ ಕೊರಟಂಗಾಗುತ್ತೆ. ಇದರಲ್ಲಿ
1: ಅಂದ್ರೆ ಈ ಬೋರಾನ್ ಪೋಷಕಾಂಶ ನೀಡಬೇಕು ಅಂದ್ರೆ ಬೋರಿಕ್ ಆಮ್ಲವನ್ನು ಬಳಸ್ಕೋಬೇಕಾಗತ್ತೆ.
0: ಬೋರಿಕ ಆಮ್ಲ ಬಳಸಬೇಕು.
1: ಇನ್ನ ಈ ಹನಿ ನೀರಾವರಿಯನ್ನ ನಾವು ಪೋಷಕಾಂಶಗಳ ನಿರ್ವಹಣೆಗೆ ಬಳಸ್ಕೋಬಹುದಾ?
0: ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ಇದು ವೈಜ್ಞಾನಿಕವಾಗಿ ತುಂಬಾ ಒಳ್ಳೇದಿದು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಗಿಡಕ್ಕೆ ಯಾವಾಗ ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ಕೊಡ್ತೀವಿ ಅದ್ ಹೊರತು, ಇದರಿಂದ ಮುಖ್ಯವಾಗಿ ನಮ್ಗೆ ಬೆಳೆ ಬೆಳವಣಿಗೆ ಚೆನ್ನಾಗುತ್ತೆ. ಆಮೇಲೆ ಯಾವುದೇ ರಸಗೊಬ್ಬರ ಪೋಲಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಆಮೇಲೆ ಇದರಿಂದ ಹೆಚ್ಚು ಇಳುವರಿ ಪಡಿಬಹುದು ನಾವು. ರಸಗೊಬ್ಬರದ ಈ ತರ ರಸಗೊಬ್ಬರ ಹನಿ ನೀರು ಇದನ್ನ ರಸಾವರಿ ಅಂತೀವಿ ನಾವನ್ನ. ಈ ತರ ನೀರು ಹನಿ ನೀರಾವರಿಯಲ್ಲಿ ಪೋಷಕಾಂಶ ಕೊಡೋದನ್ನ ರಸಾವರಿ ಅಂತೀವಿ. ಈ ತರ ಕೊಡೋದ್ರಿಂದ ನೀವು ಹೆಚ್ಚಿನ ಇಳುವರಿ ಪಡಿಬಹುದು. ನೀವು ಗ್ರೀನ್ ಹೌಸ್ ಗಳಲ್ಲಿ ನೋಡಿರ್ಬೋದು, ಗ್ರೀನ್ ಹೌಸ್ ಗಳಲ್ಲಿ ಈ ತರನೇ ರಸಾವರಿಯಲ್ಲಿ ಕೊಡೋದ್ರಿಂದ ಹೆಚ್ಚು ಉತ್ಪಾದನೆ ಆಗುತ್ತೆ. ಇದರಲ್ಲಿ
1: ಇನ್ನು ನಮ್ಮ ಬೆಳೆಗಳಿಗೆ ಯಾವ ತರಹದ ರಸಗೊಬ್ಬರ ಕೊಡಬೇಕು ಅಂತೀರಿ?
0: ಗೊಬ್ಬರಗಳಲ್ಲಿ ವಿವಿಧ ವಿಧವಾದ ಗೊಬ್ಬರಗಳಿದಾವೆ. ಈಗ ಉಳಿ ಮಣ್ಣಿಗೆ ನಾವು ಅಮೋನಿಯಂ ಸಲ್ಫೇಟ್ ಅಥವಾ ಅಮೋನಿಯಂ ಕ್ಲೋರೇಟ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ, ಯಾಕಂದ್ರೆ ಅದಿನ್ನ ಉಳಿ ಜಾಸ್ತಿ ಮಾಡ್ತದೆ ಅದು. ಅದ್ರ ಬದಲು ನಾವು ಯೂರಿಯಾ CAN ಗೊಬ್ಬರ ಕೊಡಬೇಕು. ಈಗ ಉಳಿ ಮಣ್ಣಿಗೆ ನಾವು ಶಿಲಾರಂಜಕ ರಸಗೊಬ್ಬರ ಕೊಡಬೇಕು, ರಂಜಕ ಗೊಬ್ಬರ, DAP ಸೂಪರ್ ಫಾಸ್ಫೇಟ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ. ಅದೇ ನೀವು ಕ್ಷಾರಿಯ ಮಣ್ಣಿಗೆ ಬಂದ್ರೆ ನೀವು ಅಮೋನಿಯಂ ಸಲ್ಫೇಟ್ CAN ರಸಗೊಬ್ಬರ ಆಡ್ಬೇಕು. ಯೂರಿಯಾ ರಸಗೊಬ್ಬರ ಬಳಸಬಾರ್ದು. ಯಾಕೆ ಬಳಸಬಾರ್ದು ಅಂತಂದ್ರೆ, ನಾವು ಅಲ್ಲಿ ಹಾಕೋದ್ರಿಂದ ಯೂರಿಯಾ ಗೊಬ್ಬರ ಎಲ್ಲ ಹಾಕಿದ್ದೆಲ್ಲ ನಾವು ವಾತಾವರಣಕ್ಕೆ ಸೇರ್ತದೆ ಹೋಗಿ. ಈಗ ನಾವು ತಂಬಾಕು, ಆಲೂಗಡ್ಡೆ ಅಂತ ಬೆಳೆಗಳಿಗೆ ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬಾರ್ದು, ಯಾಕೆಂದ್ರೆ ಅದ್ರ ಗುಣಮಟ್ಟ ಹಾಳಾಗೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ನೀಡ್ಬೇಕು ಅದಕ್ಕೆ, ಅದರಿಂದ ಗುಣಮಟ್ಟನ ಕಾಪಾಡ್ತದದು.
1: ನಮ್ಮ ರೈತರ ಅಚ್ಚುಮೆಚ್ಚಿನ ಗೊಬ್ಬರ ಅಂದ್ರೆ ಯೂರಿಯಾ. ಯೂರಿಯಾ ರಸಗೊಬ್ಬರದ ಬಳಕೆಯಿಂದ ಆಗುವಂತ ಅನಾನುಕೂಲಗಳು ಏನೇನು ಅಂತೀರಿ?
0: ಯೂರಿಯಾ ರಸಗೊಬ್ಬರ ನಿಮ್ಗೆಲ್ಲ ತಿಳಿದ್ರಂಗೆ ಅತಿ ಕಡಿಮೆ ಬೆಲೆ ರಸಗೊಬ್ಬರ ಇದು. ಆದ್ರಿಂದ ಹೆಚ್ಚಾಗಿ ರೈತರು ಹೆಚ್ಚಾಗಿ ಯೂರಿಯಾನ ರಸಗೊಬ್ಬರನ ಬಳಸ್ತಾರ. ಇದರಿಂದ ಬೆಳೆಗಳಿಗೆ ಸಮತೋಲನ ಪೋಷಕಾಂಶ ಒದಗಿಸಿದಂಗೆ ಆಗೋದಿಲ್ಲ. ಬರೀ ಯೂರಿಯಾ ಕೊಟ್ರೆ ಉಪಯೋಗ ಆಗೋದಿಲ್ಲ. ಯೂರಿಯಾ ರಸಗೊಬ್ಬರದಲ್ಲಿ ಏನಿರ್ತದೆ, ಬರೀ ಸಾರಜನಕ ಪೋಷಕಾಂಶ ಮಾತ್ರ ಇರುತ್ತೆ. ಈಗ ಯೂರಿಯಾ ಬಳಕೆಯಿಂದ ಏನಾಗುತ್ತೆ ಅಂದ್ರೆ, ಎಲೆಗಳ ಹಸುಬಣ್ಣ ಚೆನ್ನಾಗಬಹುದು, ಆಮೇಲೆ ಗಿಡದ ಬೆಳವಣಿಗೆ ಚೆನ್ನಾಗಬಹುದು, ಆದ್ರೆ ಕೀಟ ರೋಗದ ಬಾಧೆ ಹೆಚ್ಚಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಾವ್ ಯಾವಾಗ್ಲೂ ಬಿತ್ತನೆ ಸಮಯದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಬೇಕು. ಯೂರಿಯಾ ರಸಗೊಬ್ಬರವನ್ನ ಬರೀ ಮೇಲ್ ಗೊಬ್ಬರವಾಗಿ ಬಳಸೋದ್ರಿಂದ ಒಳ್ಳೇದು. ಈ ದ್ವಿದಳ ಧಾನ್ಯಗಳಿಗೆ ನಾವು ಯೂರಿಯಾ ಬಳಸಲೇಬಾರದು. ಯೂರಿಯಾ ಬದಲಾಗಿ ನಾವು DAP ಗೊಬ್ಬರ ಬಳಸೋದ್ರಿಂದ ಉತ್ತಮ

0: ಅದ ಫಲಿತಾಂಶ ಸಿಗುತ್ತೆ ಅದಕ್ಕೆ. ಈಗ ನಮ್ಗೆ ಯೂರಿಯಾ ಕೊಟ್ಟರೆ ಬರೀ ಸಾರಜನಕ ಅಂತ ಹೇಳಿದ್ವಿ, ಅದ್ರ ಜೊತೆಗೆ ನಮ್ಗೆ ಏನ್ ಬೇಕು ಅಂದ್ರೆ ರಂಜಕ ಬೇಕು.
1: ಹೌದು,
0: ರಂಜಕ ಪೋಷಕಾಂಶ ಏನಕ್ಕೆ ಬೇಕು ಅಂದ್ರೆ ಬೇರಿನ ಬೆಳವಣಿಗೆಗೆ ಬೇಕು, ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ, ಕಾಯಿ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ಪೊಟ್ಯಾಸಿಯಂ ಅಷ್ಟೇನೆ, ಪೊಟ್ಯಾಸಿಯಂ ರಸಗೊಬ್ಬರ ಹಾಕೋದ್ರಿಂದ ಅದಕ್ಕೆ ಕಾಳು ಕಟ್ಟುವಿಗೆ ಅನುಕೂಲ ಆಗುತ್ತೆ, ಕಾಳಿನ ಗುಣಮಟ್ಟ ಹೆಚ್ಚಿಸುತ್ತೆ, ಆಮೇಲೆ ಕೀಟ ರೋಗ ನಿರೋಧಕ ಶಕ್ತಿನ ಅದು ಹೆಚ್ಚಿಸ್ತದೆ. ಅದು
1: ಇನ್ನು ಯೂರಿಯಾ ರಸಗೊಬ್ಬರವನ್ನು ನಾವು ಬೆಳೆಯ ಅಗತ್ಯಕ್ಕಿಂತ ಹೆಚ್ಚಾಗಿ ನೀಡಿದರೆ ಏನು ಅಪಾಯ ಆಗ್ಬೋದು ಅಂತೀರಿ?
0: ನೋಡಿ, ರೈತರುಗಳಿಗೆ ಗೊತ್ತಾಗೋದಿಲ್ಲ, ಅವರು ಏನ್ ತಿಳ್ಕೊಂಬಿಡ್ತಾರೆ, ಗೊಬ್ಬರನ ಹೆಚ್ಚಿಗೆ ಹಾಕಿದ್ರೆ ಹೆಚ್ಚು ಬೆಳೆ ಬರ್ತದೆ ತಿಳ್ಕೊಂಬಿಟ್ಟಾರೆ. ಅದು ತಪ್ಪು ಭಾವನೆ. ಅದು ಬೆಳೆಗೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ಯೂರಿಯಾ ರಸಗೊಬ್ಬರಕ್ಕು ಯೂರಿಯಾ ಗೊಬ್ಬರ ನೀವು ಹೆಚ್ಚಾಗಿ ಬಳಸ್ರಿ ಅಂತ ತಿಳ್ಕೊಳ್ಳಿ, ಬೆಳೆಗೆ ಉಪಯೋಗ ಆಗಲ್ಲ. ಅವಾಗ ಏನಾಗುತ್ತೆ, ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ, ಬಸದು ಹೋಗುತ್ತೆ, ಆಮೇಲೆ ಅದು ಹೋಗಿ ನೀರಿನ ಮೂಲಗಳು ಸೇರ್ತದೆ.
1: ಹೌದು,
0: ಅವಾಗ ಆ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾಗ್ತದೆ. ಈಗ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾದ್ರೆ ಯಾರು ನೀರ್ ಕುಡಿದ್ರೆ ಅವ್ರಿಗೆ ಕ್ಯಾನ್ಸರ್ ರೋಗ ಬರ್ತದೆ. ನೀಲಿ ಮಗು ಅಂದ್ರೆ ಸತ್ ಮಗು ಜನನ ಆಗ್ತದೆ ಅಂತದ್ರಲ್ಲಿ.
1: ಓಹೋ, ಮತ್ತೆ ಕೊಳಗಳು ಕೆರೆಗಳಲ್ಲೆಲ್ಲ ಕಳೆಗಳು ಬೆಳೆದು ಬಿಡ್ತವೆ, ಜಲ ಕಳೆಗಳು.
0: ಹೌದು, ಜಲ ಕಳೆಗಳು ಜಾಸ್ತಿ ಆಗ್ತವೆ ಅವು. ಇದಕ್ಕೆ ನಾವೇಂತೀವಿ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ.
1: ಈ ಮಳೆ ನೀರಿನಿಂದ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅಂತೀರಿ?
0: ನಮ್ಗೆ ಸುಮಾರು ಜನ ರೈತರುಗಳಿಗೆಲ್ಲ ಗೊತ್ತಿರ್ತದೆ, ಮಳೆ ಬಂದಾಗ ಬೆಳೆಗಳು ಒಂಥರ ಕಳ್ಕಳೆಯ ಕಾಣ್ತವೆ. ಯಾಕೆಂದ್ರೆ ಮಳೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ನಮ್ ರೈತರಿಗೆ ಗೊತ್ತಾಗೋದಿಲ್ಲ. ಈಗ ವಾರ್ಷಿಕ ಒಂದ್ 500 mm ಮಳೆ ನೀರಿನಲ್ಲಿ 15-20 kg ಸಾರಜನಕ ಸಿಗುತ್ತೆ ನಮ್ಗೆ, 1 kg ರಂಜಕ ಸಿಗುತ್ತೆ, 4 kg ಪೊಟ್ಯಾಸಿಯಂ ಸಿಗುತ್ತೆ, 12 kg ಕ್ಯಾಲ್ಸಿಯಂ ಸಿಗುತ್ತೆ, 5 kg ಮೆಗ್ನೀಷಿಯಂ ಸಿಗುತ್ತೆ, ಒಂದ್ 20 kg ಗಂಧಕ ಪೋಷಕಾಂಶಗಳು ಮಳೆ ನೀರಿನಲ್ಲೇ ಸಿಗುತ್ತೆ. ಮಳೆ ನೀರನ್ನ ಕರೆಕ್ಟ್ ಆಗಿ ಹಿಂಗಿಸ್ಕೊಂಡು ಭೂಮಿ ಮೇಲೆ ಸೇರಿಸ್ಕೊಂಡು ಅಥವಾ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿ ಬಳಕೆ ಮಾಡೋದ್ರಿಂದ ಈ ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬಹುದು ನಾವು.
1: ಇನ್ನ ಈ ಕಳೆ ನಿರ್ವಹಣೆ ಮಾಡೋದ್ರಿಂದ ನಾವು ಹೇಗೆ ಈ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬಹುದು ಅಂತೀರಿ?
0: ನಾವು ಕಳೆ ನಿರ್ವಹಣೆಯಲ್ಲಿ ಏನ್ ಮಾಡ್ಬೇಕು, ಮುಂಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಕಳೆ ಬರದಂತೆ ತಡೆಯಲ್ಲಿ ಏನ್ ಮಾಡ್ಬೇಕು, ಬಿತ್ತನೆ ಬೀಜದಲ್ಲಿ ಕಳೆ ಬೀಜ ಇರಬಾರ್ದು, ಚೆನ್ನಾಗಿ ಕಳೆತ ಸಾವಯವ ಗೊಬ್ಬರನೇ ಬಳಸ್ಬೇಕು. ಯಾಕಂದ್ರೆ ಚೆನ್ನಾಗಿ ಕಳೆತ ಗೊಬ್ಬರದಲ್ಲಿ ಕಳೆ ಬೀಜ ಹುಟ್ಟೋದಿಲ್ಲ. ಯಾಕೆಂದ್ರೆ ಕಳಿಬೇಕಾದ್ರೆ ಏನಾಗುತ್ತೆ, ಆ ತಾಪಮಾನ 70°C ಹೊರಟೋಗುತ್ತೆ. ಅವಾಗ ಯಾವಾಗ 70°C ಹೋಗುತ್ತೋ ಕಳೆ ಬೀಜಗಳೆಲ್ಲ ನಾಶ ಆಗೋಯ್ತವ ಅದರಲ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ಕಳೆತ ಗೊಬ್ಬರನ ಉಪಯೋಗಿಸ್ಬೇಕು. ಆಮೇಲೆ ನಿಮ್ಮ ಹೊಲದ ಬದುವಲ್ಲಿ ನೀರಿನ ಕಾಲುವೆಗಳಲ್ಲಿ ಇರೋ ಕಳೆಗಳನ್ನ ತೆಗೆದಾಕ್ಬೇಕು. ಆಮೇಲೆ ನೀವು ಯಾವುದೇ ಉಪಕರಣ ಉಪಯೋಗಿಸಕ್ ಮುಂಚೆ ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಅದರಿಂದ ಉಪಯೋಗಿಸ್ಬೇಕು. ಈಗ ನಾವು ಕಳೆಗಳನ್ನ ಭೌತಿಕವಾಗಿ ಬೇಸಾಯ ಕ್ರಮದಲ್ಲಿ ಜೈವಿಕವಾಗಿ ರಾಸಾಯನಿಕವಾಗಿ ಅದನ್ನ ನಿರ್ವಹಣೆ ಮಾಡಬಹುದು. ಅದನ್ನ
1: ಈ ಸಮಗ್ರ ಕೃಷಿಯಿಂದ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬಹುದು, ಇದರಿಂದ ಹೇಗಾಗುತ್ತೆ ಅಂತೀರಾ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ?
0: ಈಗ ಸಮಗ್ರ ಕೃಷಿ ಅನ್ನೋದು ರೈತರಿಗೆ ಒಂದು ವರದಾನ ಆಕ್ಚುಲಿ. ಇದೇನು ಅಂದ್ರೆ, ಇದು ವೃಕ್ಷಾಧಾರಿತ ಹಣ್ಣಿನ ಮರಗಳು, ಆಹಾರ ಬೆಳೆಗಳು, ಮೇವಿನ ಬೆಳೆಗಳು, ಜೊತೆಗೆ ಪಶು ಸಂಗೋಪನೆ ಮಾಡೋದು. ಇದನ್ನೆಲ್ಲ ಬರೋ ತ್ಯಾಜ್ಯಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ಇವನ್ನೆಲ್ಲ ನಾವು ಬಳಸ್ಕೊಂಡು ಕೃಷಿ ತ್ಯಾಜ್ಯ ಬಳಸ್ಕೊಂಡು ಒದಕಿಯಾಗಿ ಬಳಸ್ಬೋದು, ಎರೆಹುಳು ಗೊಬ್ಬರ ತಯಾರು ಮಾಡ್ಕೋಬಹುದು. ಇದರಿಂದ ಬೆಳೆಗಳಿಗೆ ಸಮತೋಲನ ರಸಗೊಬ್ಬರ ಕೊಟ್ಟಂಗಾಗುತ್ತೆ. ಸಮಗ್ರ ಕೃಷಿಯಿಂದ ಯಾವುದೇ ವೇಸ್ಟ್ ಇರೋದಿಲ್ಲ. ಯಾವುದೇ ತ್ಯಾಜ್ಯ ಬಂದ್ರು ಆ ತ್ಯಾಜ್ಯನ ಆ ಬೆಳೆಗಳಿಗೆ ಕ್ಲೀನ್ ಆಗಿ ಉಪಯೋಗಿಸ್ಕೊಂಡು ಸಮತೋಲನ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬಹುದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆಳೆಗಳಲ್ಲಿ ಮತ್ತೆ ನಮ್ಮ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ HR ಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ಕೃಷಿನಲ್ಲಿ ಮತ್ತು ನಮ್ಮ ಬೆಳೆನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್

22,300 ರೂಪಾಯಿಂದ 23,000 ರೂಪಾಯಿ, ಅರಬಿ ಕಚೇರಿ 12,700 ರೂಪಾಯಿಂದ 14,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,200 ರೂಪಾಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 9,300 ರೂಪಾಯಿಂದ 10,000 ರೂಪಾಯಿ. ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಕೆಆರ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಎಲ್ರಿಗೂ ನಮಸ್ಕಾರ. ರೈತ ಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ನಿಧನ ಸುದ್ದಿ. ಮಂಜಳ್ಳಿ ಕರಳಂದ ಚಿಂಡಮಡ ವಿಶ್ವನಾಥ ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತ್ತು. 73 ಬೈತ್ರ ಚಿಂಡಮಡ ವಿಶ್ವನಾಥ ಅಯ್ಯಂಡ ಅಕಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಒಕ್ಕ ತೂಟಂಗಳತ್ತು ನಡಪ. ಪಾಲೂರು ಗ್ರಾಮದ ದಿವಂಗತ ಕೆಪು ಪೂಜಾರಿ ಅವರ ಮಗ ಮಾಜಿ ಸೈನಿಕ ಬಿಕೆ ಸೋಮಪ್ಪ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 83 ವರ್ಷದ ಬಿಕೆ ಸೋಮಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
4: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಹೆಣ್ಣು ಮಕ್ಕಳ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೂಡುಕೂಟಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಮಹಿಳಾ ಸಬಲೀಕರಣ ಘಟಕದ ಕಡೆಯಿಂದ ಇಲಾಖೆನ ಯೋಜನೆಗಳ ಬಗ್ಗೆ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಮಾತನಾಡಿದ ಇಲಾಖೆನ ಜೆಂಡರ್ ಸ್ಪೆಷಲಿಸ್ಟ್ ಕೇಶಿನಿ ಎಸ್ಆರ್ ನಾವು, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಹೆಣ್ಮಕ್ಕಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಬಲೀಕರಣ ಮತ್ತು ಹೆಣ್ಣು ಜೀವಗಳಿಗೆ ಭದ್ರತೆ ಕೊಡಿಕಾಗಿ ಇರುವ ಘಟಕ ಆಗಿದ್ದು ಸಮಾಜದಲ್ಲಿ ಹೆಣ್ಮಕ್ಕಳ ಹೆಂಗಸರು ತೊಂದರೆಗೆ ಸಿಕ್ಕಿಕೊಂಡ್ರೆ ಆಸರೆ, ಆಸ್ಪತ್ರೆ, ರಕ್ಷಣೆ, ಕಾನೂನು ಸಹಾಯ, ಮಾನಸಿಕ ಧೈರ್ಯ ತುಂಬಿಕಾಗಿ ಇದ್ದು ಸಹಾಯವಾಣಿ 112118 ಇದರಿಂದ ಕೂಡಲೇ ಸಹಾಯ ಪಡ್ಕೊಳ್ಳುವ ವ್ಯವಸ್ಥೆ ಉಂಟು. ಹಾಗೆ ಇಲಾಖೆನ ಕಡೆಯಿಂದ ಹೆಣ್ಮಕ್ಕಳ ಓದಿಗಾಗಿ ಭಾರತ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಮುಖಾಂತರ ಹೆಣ್ಮಕ್ಕಳ ಓದಿಗೆ ಪ್ರೋತ್ಸಾಹ ಕೊಡ್ತಿದ್ದು ಇದರೊಟ್ಟಿಗೆ ಅಕ್ಕ ಪಡೆಸ ಹೆಣ್ಣುಮಕ್ಕಳ ಮತ್ತು ಹೆಣ್ಣು ಜನರ ಸುರಕ್ಷತೆಗಾಗಿ ಇದ್ದು ತಕ್ಷಣದ ರಕ್ಷಣೆ ಮತ್ತು ಸಹಾಯದ ಉದ್ದೇಶದಿಂದ ಮಾಡಿಯೋಳು ಅಂತ ಹೇಳ್ದು. ಕಾರ್ಯಾಗಾರಲ್ಲಿ ಅಕ್ಕಪಡೆನ ಸಿಬ್ಬಂದಿಗ, ಕಾಲೇಜು ವಿದ್ಯಾರ್ಥಿಗ, ಉಪನ್ಯಾಸಕರು ಸೇರಿದಂಗೆ ಗಣ್ಯರು ಹಾಜರಿದ್ದು. ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳಾದ ಪ್ರೀತುಲ್ ಕುಮಾರ್ ನಾವು ನಾಳೆ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡಿಕಿದ್ದು ಈ ಸಂದರ್ಭದಲ್ಲಿ ಕೇಂದ್ರದ ಬೇರೆ ಬೇರೆ ಚಟುವಟಿಕೆಗಳ ಪರಿಶೀಲನೆ ಮಾಡುವೆ ಅಂತ ಗೊತ್ತಾಯಿತು. ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2025-26 ಸಾಲಿನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಜಂಬರ ನಾಳೆ ಹೊತ್ತಾರೆ 10:30 ಕಾಲೇಜಿನ ಸಭಾಮಂಡಳಿ ನಡೆಯಕೊಟ್ಟು. ಜಂಬರಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಾಗೆ ಕಾಲೇಜು ಅಭಿವೃದ್ಧಿ ಸಮಿತಿನ ಅಧ್ಯಕ್ಷರಾದ ಡಾಕ್ಟರ್ ಮಂತರಗೌಡ, ಪಿರಿಯಾಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಸೇರಿದಂಗೆ ಗಣ್ಯರು ಭಾಗವಹಿಸುವೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಂಪ್ರಿನ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿನ ಕೂಡುಕೂಟಲ್ಲಿ 2025-26 ಸಾಲಲ್ಲಿ ರಾಜ್ಯದ 22 ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು ಇದರ ಮುಂದುವರೆದ ಭಾಗ ಆಗಿ 2026-27 ಸಾಲಿನಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಸರಣಿಯಲ್ಲಿ ಇಂದು ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನನ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ

0: ಜೈತ್ಸಭಾ ಬಾಡಿಲಿ ತರಬೇತಿ ಕಾರ್ಯಾಗಾರ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಮುಖ್ಯ ಯೋಜನಾಧಿಕಾರಿಗಳಾದ ಅಬ್ದುಲ್ ನಬೀನವು ಭಾಗವಹಿಸಿದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಎಂಪ್ರಿ ಸಂಸ್ಥೆನ ಸಂಶೋಧನಾ ವಿಜ್ಞಾನಿ ಡಾಕ್ಟರ್ ಶ್ರುತಿ ಸೇರಿದಂಗೆ ಗಣ್ಯರು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
8: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
9: ಮಲ್ಮಾ ಹಾಕಿ ಕ್ಲಬ್ ವತಿಯಿಂದ ಬ್ಯಾಕ್ ಟು ರೋಟ್ ಗ್ರಾವೆಲ್ ಹಾಕಿ ಟೂರ್ನಮೆಂಟ್ ಇದೇ May 15-17 ನಾಪೊಕ್ಲು ಚೆರಿಯಪರಂಬು ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಆಯೋಜಕರು ಕೇಳಿಕೊಂಡಿದ್ದಾರೆ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
12: ಸರ್ಪ್ರೈಸ್ ಗಿಫ್ಟ್
11: ಓಪನ್ ಮಾಡು.
12: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
11: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
14: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
13: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
15: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
16: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
15: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
17: ಫೋನ್ 2255571.
18: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
19: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
19: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಸಾಯಿ ಶಂಕರ್ ವಿದ್ಯಾಸಂಸ್ಥೆ, ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27 ಸಾಲಿಗೆ LKGಯಿಂದ 10 ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
9: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಿಟಂಗಾಲ, ವಿರಾಜಪೇಟೆ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
7: ಸುದ್ದಿ ಸಮಾಚಾರ ಓದಿನುಳ್ಳ ಊಚಟ್ಟಂಗಡ ರವಿ ಸುಬ್ಬಯ್ಯ. ಕಾಡಾನೆಡ ಕಾಟ ತಳಪಕ್ಕೆ ಪಾಲಂಗಾಲತ್ತೆ 28 ಲಕ್ಷ ರೂಪಾಯಿ ಖರ್ಚಿಲ್ಲ.

0: ಕಾಂಗ್ವ ಸೋಲಾರ್ ಬೇಲಿ ಮಾಡೋಕ್ಕೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕಗಳು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರಗಳು ಅನಾಜು ಕೊಟ್ಟರೆ ಸ್ಪನ್ನಣ್ಣ ಮೋಳಿ ಇಟ್ಟಿತ್ತು ಈ ಸೋಲಾರ್ ಬೇಲಿರ ಪಣಿನ ಪರಿಶೀಲನೆ ಮಾಡಿತ್ತು. ಈ ನೇರತ್ತು ಕಾಡ್ರ ಕರೆಲು ವಾಸವುಳ್ಳ ಪೊಮ್ಮಕ್ಕಕ್ಕೆ ಪೊಲ್ಲ ಮಿಷಿನ್ ಕೊಡ್ತಿತ್ತು ತಕ್ವರ್ನ ಹಿಂಗ ತಾಂಡ ಮನವಿ ಗೊತ್ತಿತ್ತು. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಪಿಂಜ ಅರಣ್ಯ ಮಂತ್ರಿನ ಹಿಂಗ ಆನೆಕಾಟ ತಡಪಕ್ಕೆ ಸುಮಾರು ಅನುದಾನ ಪಣ ತಂದಿತ್ತು. ಈ ಪಣತ್ತು ಸೋಲಾರ್ ಬೇಲಿ, ಸೋಲಾರ್ ಹ್ಯಾಂಗಿಂಗ್ ಬೇಲಿ, ರೈಲ್ವೆ ಬ್ಯಾಲಿಕೇಡ್, ಆನೆಕಂದಕ ನಿರ್ಮಾಣ, ಅರಣ್ಯ ಇಲಾಖೆಗೆ ಪುತಿಯ ಪೆಟ್ರೋಲಿನ ವಾಹನ, ಇಲಾಖೆಗೆ ಅವರ ಅನುಭವವುಳ್ಳ ಸಿಬ್ಬಂದಿಯ ಪಿಂಜ ಬೇರೆ ಬೇರೆ ಸೌಕರ್ಯತನ ಮಾಡಿನುಂಡು. ಅರಣ್ಯ ಇಲಾಖೆಯ ಪಿಂಜ ಸಾರ್ವಜನಿಕ ಅವರ ಎಚ್ಚರದಿಂಚು ತಂಗಡ ಕೃಷಿ ಕಾರ್ಬಾರನ ಮಾಡೋಣ ಸಲಹೆ ಕೊಡ್ತದೆ. ಕೂಟಕ್ಕೆ ಅರಣ್ಯ ಇಲಾಖೆಕಾರ ಸಾರ್ವಜನಿಕಂಗಡ ಕೂಡ ನಲ್ಲ ಸಂಬಂಧ ಬೆಚ್ಚು ಕಾಡು ಪ್ರಾಣಿಯಡ ಕಾಟ ತರ್ಪಕ್ಕೆ ಸಹಕಾರ ಕೊಡ್ಕೊಂಡು ನಡೆಸಿ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಅರಣ್ಯ ಪರಿಸರ ಪಿಂಜ ಜೀವಶಾಸ್ತ್ರ ಇಲಾಖೆ ಕರ್ನಾಟಕ ಸರ್ಕಾರದ ನಿರ್ದೇಶನ ಪೋಲೆ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಗೆ ಒತ್ತ ಕ್ರಿಯಾ ಯೋಜನೆ ಮಾಡಿತು. ದಂಡಾಯಿತು 24 ಅರಣ್ಯ ಪರಿಸರ ಪಿಂಜ ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಒಪ್ಪಿಗೆ ಪಡೆದನಿತ್ತು. ಈ ಯೋಜನೆಯಲ್ಲಿ ಹವಾಮಾನ ಬದಲಾವಣೆ ಸಂಬಂಧಪಟ್ಟ ಕಾರ್ಯ ಅಂಶ ಕೊತ್ತನಕ್ಕೆ ಬೇರೆ ಬೇರೆ ಇಲಾಖೆಕರ ದಂಡಾಯಿತು 25 30 ಸೂಚಕತನ ಗೊತ್ತು ಮಾಡಿತು. ಈ ಸೂಚಕತನ ಎಲ್ಲ ಕಾರ್ಯರೂಪಕ್ಕೆ ಕೊಂಡೊಪ್ಪಕ್ಕೆ ಅಧಿಕಾರಿಯಾಗಿ ನಲ್ಲ ಪಡಿಪುರ ಅವಶ್ಯಕತೆ ಉಳ್ಳಾನುಂಡು. ಎಂಪ್ರಿ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಪಿಂಜ ತಂತ್ರಜ್ಞಾನ ಮಂಡಳಿ ಕೂಟಾದನಲ್ಲಿ ದಂಡಾಯಿತು 25-26 ಕಾಲಕ್ಕೆ ರಾಜ್ಯದ ಇರೋ ದಂಡ ಜಿಲ್ಲೆಯಲ್ಲಿ ತರಬೇತಿ ಕಾರ್ಯತನ ಅಂದೋಡೆ ರೂಪಿಸಿಟ್ಟಿದ್ದ ಜೊತೆ ಇದೀಗ ದಂಡಾಯಿತು 26-27 ಕಾಲತ್ತು ರಾಜ್ಯದ ಎಲ್ಲ 31 ಜಿಲ್ಲೆಯಲ್ಲಿ ತರಬೇತಿ ಕಾರ್ಯಕ್ರಮತನ ನಡೆಸೋಕೆ ಏರ್ಪಾಡು ಮಾಡಿದ ಪೋಲೆ ಇಂದು ಕೊಡಗು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾಯಿಂಡ ಕೊರವು ಕಾರ್ಯಕ್ಕೆ ಜಿಲ್ಲಾ ಪಂಚಾಯತಿ ಸಭಾಪಾಡಲ್ಲಿ ತರಬೇತಿ ಕಾರ್ಯಾಗಾರ ನಡೆಸಿ ಕಾರ್ಯಕ್ರಮಕ್ಕೆ ಮುಖ್ಯ ಬೆಂದಳಾಯಿತು ಯೋಜನಾಧಿಕಾರಿಗಳಾದ ಅಬ್ದುಲ್ ನಬಿ ಪಿಂಜ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ ಹಾಜರಿಜಿತ್ತು. ಭಾರತ ಸರ್ಕಾರತ್ರ ಮಾಹಿತಿ ಪಿಂಜ ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ರಂಗ ನಾಳೆ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಬಂದಿತ್ತು ಕೇಂದ್ರ ಹತ್ರ ಕಾರ್ಯಕಾರಭಾರನ ಪರಿಶೀಲನೆ ಮಾಡುವ ಅಂತ ಗೊತ್ತಾಯಿತು. ಮಡಿಕೇರಿಯಲ್ಲಿ ಸರ್ಕಾರಿ ಪದವಿ ಕಾಲೇಜರ 2025-26 ಕಾಲ ಹತ್ರ ಪಠ್ಯ ಪಿಂಜ ಪಠ್ಯೇತರ ಪಡಿಪು ಕಾರ್ಯತ್ರ ಆಖೇರಿ ಸಮಾರಂಭ ನಾಳೆ ಫಲಕ 12 ಕಾಲೇಜು ಸಭಾಪಾಡಲ್ಲಿ ನಡಪ ಕಾರ್ಬಾರ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕಗಳು ಸರ್ಕಾರಿ ಪದವಿ ಕಾಲೇಜರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷಗಳು ಅನ್ನ ಡಾಕ್ಟರ್ ಮಂತ್ರಗೌಡ ಪಿರಿಯಾಪಟ್ಟಣ ಸರ್ಕಾರಿ ಪದವಿ ಕಾಲೇಜರ ಪ್ರಿನ್ಸಿಪಾಲ್ ಪ್ರೊಫೆಸರ್ ನಂಜುನಸ್ವಾಮಿ ಮಡಿಕೇರಿ ಸರ್ಕಾರಿ ಪದವಿ ಕಾಲೇಜರ ಪ್ರಿನ್ಸಿಪಾಲ್ ಡಾಕ್ಟರ್ ಪಿ ಕೆ ವೆಂಕಟೇಶ್ ಪ್ರಸನ್ನ ಮಡಿಕೇರಿ ಆಲ್ಫಾ ಟೆಕ್ನಾಲಜಿರ ಮುಕ್ರಿ ಮಾರ್ಟಿನ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ನವೀನ್ ಅಂಬೇಕಲ್ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ಕೊಡಗು ಜಿಲ್ಲೆ ಬೈಲೂಡ ವರ್ಗಕ್ಕೆ ಕೂಡ ಕಾನೂನು ಪದವೀಧರಂಗಕ್ಕೆ 2026-27 ಕಾಲ ಹತ್ರ ನ್ಯಾಯಾಂಗ ಆಡಳಿತ ತರಬೇತಿ ಕೊಡಪಕ್ಕೆ ಅರ್ಜಿ ಹಾಕಿತ್ತು. 40 ಬೈತೂರುಳ್ಳ ಕಾನೂನು ಪದವಿ ಪಡೆದಿದ್ದು ದಂಡ ಕಾಲ ಮೀರತಂಗ ಅರ್ಜಿ ಇಡೋಲು 4 ಕಾಲ ಹತ್ರ ಈ ತರಬೇತಿಗೆ ತಿಂಗಕ್ಕೆ 4000 ರೂಪಾಯಿ ಶಿಷ್ಯ ವೇತನ ಇಪ್ಪ ಇರಾದೆ ಉಳ್ಳ ಹಿಂಗ ಅರ್ಜಿನ ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಡಿಕೇರಿ ಇಲ್ಲಿಗೆ ಜೂನ್ 12 ಉಳ್ಳಲು ಎತ್ತಿಸಿಡೋಣದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಪಿಂಜ ಪೊಂಗ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಟದ ನೆಲೆ ಸರ್ಕಾರಿ ಪೊಮ್ಮಕ್ಕಡ ಪದವಿ ಕಾಲೇಜಲ್ಲಿ ಪೊಂಗ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ತುಂಜ ಇಲಾಖೆಯ ಬೇರೆ ಬೇರೆ ಯೋಜನೆಯ ಮಾಹಿತಿ ಕಾರ್ಯಾಗಾರ ಇಂದು ನಡೆದಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ, ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88 ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:45:11
1: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
2: ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಗನಹರಿಸೇವೆನ ಇದೇ 16ರಂದು ಶನಿವಾರ ರಾತ್ರಿ 8 ಗಂಟೆಯಿಂದ ಗಾಳಿಬೀಡಲ್ಲಿರುವ ಕುಟುಂಬದ 5 ಮನೆಯಲ್ಲಿ ನಡೆಸುವೆ. ಕುಟುಂಬದವು, ಊರವು, ಕೊಟ್ಟಗೂಡೆಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಯಾಲದಾಳು ಕೂಡಿದ ಕುಟುಂಬಸ್ಥರು ಕೇಳಿಕೊಂಡಳು.
3: ಮಲ್ಮಾ ಹಾಕಿ ಕ್ಲಬ್ ವತಿಯಿಂದ ಬ್ಯಾಕ್ ಟು ರೂಟ್ ಗ್ರಾವೆಲ್ ಹಾಕಿ ಟೂರ್ನಮೆಂಟ್ ಇದೇ ಮೇ 15-17 ನಾಪೊಕ್ಲು ಚೆರಿಯಪರಂಬು ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಆಯೋಜಕರು ಕೇಳಿಕೊಂಡಿದ್ದಾರೆ.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
5: ಹೇಳಿ.
4: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗೆ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:49. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕತ್ತಲೆ ಮುತ್ತಿದ ಹಾದಿಯಲ್ಲಿ ನಿನ್ನ ಪ್ರೀತಿ ದೀಪ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ದೊಡ್ಡರಂಗೇಗೌಡರ ರಚನೆ.

ಇನ್ನು ಮುಂದೆ ಕೇಳೋಣ. ಸಾಗರವೇ ಮೇರೆ ಮೀರಿ ಧರೆಯೇ ಬಿರಿಯುತ್ತಿರುವಾಗ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ, ರಚನೆ ಎಂ ಆರ್ ಕಮಲಾ.

ಹಿರಿಯರ ಜೀವ ಪ್ರತಿ ಕುಟುಂಬಗಳಲ್ಲಿ ಆಸ್ತಿ ಇದ್ದಂತೆ. ಅವರ ರಕ್ಷಣೆಗೆ ಕಿರಿಯರು ಸದಾ ಮುಂದಾಗಬೇಕು. ಜಾಗ್ರತೆ ವಹಿಸದಿದ್ದರೆ ಕಿರಿಯರ ಅಮೂಲ್ಯ ಸಮಯ ಆಸ್ಪತ್ರೆಗಳಲ್ಲಿ ಕಳೆಯಬೇಕಾಗಬಹುದು. ಹಿರಿಯರ ಬಗ್ಗೆ ಕಾಳಜಿ ವಹಿಸೋಣ. ಹಿರಿಯರು ಕುಟುಂಬದ ಆಸ್ತಿ. ಅವರ ಕಿವಿ ಮಾತು ಕಿರಿಯರಿಗೆ ಮಾರ್ಗದರ್ಶನ.

ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಗೆಲುವಿನ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೆಲುವಿನ ಗುಟ್ಟು ಸೋಲಿನಲ್ಲೂ ಅಡಗಿರುತ್ತದೆ ಅಲ್ವಾ? ಸೋಲು ಕೂಡ ಪರೋಕ್ಷವಾಗಿ ಗೆಲುವಿನ ಭಾಗವಾಗಿರುತ್ತದೆ. ಸೋಲನ್ನೇ ಭಯಪಟ್ಟರೆ ಗೆಲುವು ಸಿಗುವುದಿಲ್ಲ. ಹೆಚ್ಚಿನ ಜನರು ಒಂದು ಸೋಲಿನಿಂದಲೇ ಹಿಂಜರಿತಾರೆ. ಒಂದು ಸುಂದರ ಮಾತು ಹೇಗಿದೆ, ಸೋಲು ಅಂತಿಮವಲ್ಲ, ಪ್ರಯತ್ನ ಬಿಡುವುದು ಅಂತಿಮ. ಹಾಗಾಗಿ ಗೆಲುವು ಸಿಗುವವರೆಗೂ ಪ್ರಯತ್ನ ಮಾಡ್ತಲೇ ಇರಬೇಕು.

ಗೆಲುವಿನ ಮುಖ್ಯ ಗುಟ್ಟುಗಳ ಬಗ್ಗೆ ಮುಂದೆ ಹೇಳ್ತೀವಿ. ಇದೀಗ ಕೇಳಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅಂಬರಿ ಚಿತ್ರದ ಹಾಡು, ಚಿತ್ರ ಅವರ ಸುಂದರ ಧ್ವನಿಯಲ್ಲೇ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಗೆಲುವಿನ ಮುಖ್ಯ ಗುಟ್ಟುಗಳ ಬಗ್ಗೆ ಹೇಳದಾದರೆ, ಮೊದಲು ಗುರಿ ಇರಬೇಕು. ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ಏನು ಸಾಧಿಸಬೇಕು ಅನ್ನೋದು ಸ್ಪಷ್ಟವಾಗಿರಬೇಕು. ಎರಡನೇದಾಗಿ ಶ್ರಮ. ಶಾಶ್ವತ ಯಶಸ್ವಿಗೆ ನಿರಂತರ ಪರಿಶ್ರಮ ಅತ್ಯಗತ್ಯ. ಅದೇ ನಿಜವಾದ ದಾರಿಯಾಗಿರುತ್ತದೆ. ತಾಳ್ಮೆ. ಒಳ್ಳೆಯ ಫಲಕ್ಕೆ ಸಮಯ ಬೇಕು. ತಾಳ್ಮೆಯಿಂದ ಎಲ್ಲವನ್ನೂ ಕಾಯಬೇಕು. ಮೊದಲ ಪ್ರಯತ್ನದಲ್ಲಿ ಸೋಲನುಭವಿಸಿದರೆ ಅದೇ ಕೊನೆ ಪ್ರಯತ್ನವಾಗಿರದೆ ತಾಳ್ಮೆಯಿಂದ ಮುಂದಿನ ಅವಕಾಶ ಸಿಗುವವರೆಗೂ ಕಾದು ಮತ್ತೆ ಪ್ರಯತ್ನಿಸುತ್ತಿರಬೇಕು.

ಆತ್ಮವಿಶ್ವಾಸ, ನನಗೆ ಸಾಧ್ಯ ಅನ್ನೋ ನಂಬಿಕೆ ಬಹಳ ಮುಖ್ಯ. ನಮ್ಮ ಮೇಲೆ ನಂಬಿಕೆ, ನಮಗೆ ವಿಶ್ವಾಸ ಇರಬೇಕು. ಹಾಗೆ ಸಮಯದ ಮೌಲ್ಯ, ಸಮಯ ಹೋದ ಮೇಲೆ ಮರಳಿ ಬರುವುದಿಲ್ಲ. ಸಮಯವನ್ನು ಸರಿಯಾಗಿ ಬಳಸಿದರೆ ಜೀವನದಲ್ಲಿ ಗೆಲುವಿನ ಮೆಟ್ಟಿಲು ಹತ್ತಬಹುದು. ಇವೆಲ್ಲವೂ ಗೆಲುವಿನ ಗುಟ್ಟುಗಳೇ. ಗೆಲುವಿನ ಗುಟ್ಟಿನ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿತೆ ಗೀತೆಯ ನಂತರ. ಇದೀಗ ಕೇಳಿ ನೆನಪಿರಲಿ ಚಿತ್ರದ ಹಾಡು, ವಿಜಯ್ ಯೇಸುದಾಸ್ ಅವರ ಸ್ವರದಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಆಗಿದೆ 8:30. ನಾವಿದ್ದೀವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಜೀವನದ ನಿಜವಾದ ಗೆಲುವು ಅಂದರೆ ಇತರರನ್ನು ಸೋಲಿಸುವುದು ಅಲ್ಲ. ನಿನ್ನೆ ಇದ್ದ ನಮಗಿಂತ ಇಂದು ನಾವು ಉತ್ತಮವಾಗಿರುವುದೇ ನಿಜವಾದ ಗೆಲುವು. ಮನಸ್ಸಿನ ಶಾಂತಿ, ಒಳ್ಳೆಯತನ, ಪ್ರಾಮಾಣಿಕತೆ ಇವುಗಳು ಯಶಸ್ಸಿನ ಭಾಗವೇ. ಕನಸು ಕಾಣುವುದು, ಪ್ರಯತ್ನ ಮಾಡುವುದು, ಸೋತರು ಮತ್ತೆ ಎದ್ದೇಳುವುದು. ಒಂದು ದಿನ ಗೆಲುವು ಖಂಡಿತ ನಮ್ಮದಾಗಿರುತ್ತದೆ. ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಇದೀಗ ಕೇಳಿ ಅಭಿನಂದನೆ ಚಿತ್ರದ ಹಾಡು, ರಾಜೇಶ್ ಕೃಷ್ಣನವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇದೀಗ ಕೇಳಿ ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯಾ, ನಿರ್ಮಾಣ ರಘುಪತಿ ಹೆಗ್ಡೆ.

0: ಕಥಾ ನಾಟಕ.
1: ಆ ಒಂದು ರಾತ್ರಿ ಮೂಲ ಕತೆ ಭಾರತಿ ಪ್ರಿಯ ಅವರದು, ಬಾನುಲಿ ರೂಪ HS ಪಾರ್ವತಿ, ನಿರ್ದೇಶನ ರಘುಪತಿ ಹೆಗಡೆ.

0: ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದಾರೆ. ಮಾವ ಮಾವ, ಓ ಗುರ್ತು ಸಿಕ್ತಿಲ್ವೇನೋ ಪಾಪ. ಮಾವ ಮಾವ,
1: ಓಹೋ ರಂಗಸ್ವಾಮಿ, ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ, ಗುರ್ತೇ ಸಿಗ್ಲಿಲ್ಲ. ನೀನ್ ಬಂದೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ. ಅಂತೂ ಬಂದಿಯಲ್ಲ.
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ.
1: ನಿಜ, ಆದ್ರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದು ಸಹಜ.
0: ಹಾಗೇನಿಲ್ಲ ಮಾವ, ನನಗಂತೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದ್ರೂ ಈ ಹಳ್ಳಿಲಿ ಬಂದು ಕಾಡು ಮೇಡುಗಳೆಲ್ಲ ಅಲ್ಕೊಂಡಿರೋಣ ಅನ್ಸತ್ತೆ.
1: ಸಂತೋಷಪ್ಪ, ಗಾಡಿ ತಂದಿದ್ದೀನಿ, ಬಾ ಹೋಗೋಣ. ಅಂದಾಗೆ ಎತ್ತಿನ ಕಾಡಿಯಲ್ಲಿ ಕೂಡೋ ಅಭ್ಯಾಸ ಇದೆ ತಾನೆ?
0: ಇದೇ ನೀ ಕೇಳ್ತೀರಾ ಮಾವ, ನಾನು ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರ್ಲಿಲ್ವಾ? ಆಗೆಲ್ಲ ಎತ್ತಿನ ಗಾಡಿಲಿ ತಾನೇ ಓಡಾಡ್ತಿದ್ದು.
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ರವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಅಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ.
0: ಅಪ್ಪ ಕಾಗದ ಬರೆದಿದ್ರು.
1: ಗಾಡಿ ನಿಧಾನ ಓಡಿಸಪ್ಪ. ಮನೆ ಬಂತು, ನಿಲ್ಸು. ಮನೆ ಬಂತು ರಂಗಸ್ವಾಮಿ, ನಿಧಾನವಾಗಿ ಇಳಿಯಪ್ಪ. ಈ ಹಳ್ಳಿಗಳಲ್ಲೇ ಹಾಗೆ. ನೀನ್ ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು, ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡ್ಬೇಕು ಅನ್ನೋ ಆಸೆ.
2: ಪಾಪ ರಂಗಸ್ವಾಮಿ, ಎಷ್ಟೊಂದು ಬೆಳೆದ್ಬಿಟ್ಟಿದ್ಯೋ. ಬೇರೆಲ್ಲಾದ್ರೂ ನೀನ್ ನೋಡಿದ್ರೆ ಗುರ್ತೇ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ.
0: ನೀವ್ ಹೇಗಿದ್ದೀರಾ ಅತ್ತೆ?
2: ನಾ ಚೆನ್ನಾಗಿದ್ದೀನಪ್ಪ. ಆಗ್ಲೇ ತಡವಾಗಿದೆ, ಅಡಿಗೆನೂ ಸಿಗ.
1: ಸ್ವಾಮಿಗೆ ಆಯಾಸವಾಗಿರ್ಬೇಕು, ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ಆ ನಾಗವೇಣಿ ಎಲ್ಲಿ?
2: ಅಯ್ಯೋ ಅಡಿಗೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾಳೆ. ರಂಗಸ್ವಾಮಿ ಕೈ ಕಾಲು ತೊಳ್ಕೊಂಡು ಊಟ ಕೇಳಪ್ಪ.
0: ಆಯ್ತತ್ತೆ.
2: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ. ಮೊದಲೇ ನೀನ್ ತುಂಬಾ ಸಂಕೋಚ, ತುಂಬಾ ಸಂಕೋಚ ಸ್ವಭಾವ.
0: ಹಾಗೇನಿಲ್ಲ ಅತ್ತೆ.
2: ನೀನು ಈ ಊರಿಗೆ ಬಂದು ಆರೇಳು ವರ್ಷ ಆದ್ರೂ ಆಗಿರ್ಬೇಕಲ್ಲ?
1: ಹೌದೌದು, ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ?
0: ಹೌದು, ಪ್ರತಿ ಬೇಸ್ಕರದಲ್ಲೂ ಬರ್ಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಯಾರಾದ್ರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರು ಕರ್ಕೊಂಡು ಹೊರಟೋಗ್ತಿದ್ರು.
1: ನೀನಾಗಿ ನೀನ್ ಬರೋಲ್ಲ ಅಂತ ನನಗ್ ಗೊತ್ತು, ಅದಕ್ಕೆ ಈ ಸಲ ನಾನೇ ಕಾಗದ ಬರೆದೆ.
2: ಅಂದಾಗೆ ನಿಮ್ ತಂದೆ ಚೆನ್ನಾಗಿದ್ದಾರಪ್ಪ?
0: ಚೆನ್ನಾಗಿದ್ದಾರೆ.
1: ನಮ್ಮನೆ ಅಡಿಗೆ ನಿನ್ ಖಾರ ಇರ್ಬೋದು. ಇಂದ್ರ ಸ್ವಲ್ಪ ತುಪ್ಪ ಹಾಕೆ.
2: ನಾಗವೇಣಿ ಸ್ವಲ್ಪ ತುಪ್ಪ ತಗೊಂಬರಮ್ಮ.
1: ಹಾಕಮ್ಮ. ರಂಗಸ್ವಾಮಿ, ನೀನ್ ನೋಡಿದಾಗ ನಾಗು ಇಷ್ಟೂ ಬೆಳೆದಿರ್ಲಿಲ್ಲ. ನೀ ಇನ್ನೂ ಹುಡುಗ, ಈಚೆಗಂತೂ ನಮ್ಗೆಲ್ಲ ನೀನು ಹೊಸಬನೇ ಆಗ್ಬಿಟ್ಟಿದ್ದಿ. ನಂಗೆ ಸಾಕಮ್ಮ, ಅವನಿಗೆ ಹಾಕು.
0: ನಂಗೆ ಸಾಕು, ಸಾಕು ನಂಗೆ. ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ. ನೀಳವಾದ ಜಡೆ, ಛೆ, ಅವಳು ಮುಖಾನೇ ಸರಿಯಾಗಿ ಕಾಣಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೊಟ್ಟೋದ್ಲು. ಎಲ್ಲಿ ಹೋಗ್ತಾಳೆ? ಬೆಳಿಗ್ಗೆ ಕಂಡೇ ಕಾಣ್ತಾಳೆ. ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ. ತುಂಬ ಮಾಟವಾಗಿದ್ದಾಳೆ. ಇನ್ನು ಮಲ್ಕೊಳ್ಳೋಣ.

0: ಆದರೆ ಆದರೆ ಯಾರು ಕಾಣ್ತಾನೆ ಇಲ್ವಲ್ಲ? ಅಲ್ಲ, ಈ ನಿರ್ಜನವಾದ ಕಾಡಿನಲ್ಲಿ ಇಷ್ಟೊಂದು ಮಧುರವಾದ ನಾದ ಎಲ್ಲಿಂದ ಬರ್ತಿದೆ? ಅರೆ, ಅಲ್ಲಿ ಯಾರು ನಿಂತಿರೋ ಹಾಗಿದೆ. ಓ, ಇವಳು ನಾಗವೇಣಿ ಅಲ್ವಾ? ಹಾ, ಅದೇ ನೀಳುವ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ? ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಯಾರದು?
0: ನಾನೇ.
1: ಆ ವಿಡಿಯೋದ ನೋಡಕ್ ಬಂದ್ರ ಪತಿ?
0: ಹಾವು ನಿನ್ನ ಕಚ್ಚೋದಿಲ್ವೇ?
1: ಏ ಬುಡಿ, ನನ್ ಯಾಕೆ ಕಚ್ಚೈತೆ? ಇಲ್ ನೋಡಿ, ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡ್ ಬಿತ್ಕೊಂಡವೆ.
0: ಅಪ್ಪ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗ್ರೇನು?
1: ಏ, ಅದೇ ನಂಗೆ ನನ್ ಮಗನೆ ನುಂಗೋ ಹಾಗೆ ನೋಡ್ತೀರಾ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವೂರ್ ಬುದ್ಧಿ?
0: ಇಲ್ಲೇ ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಾಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೇ, ನನಗೇನಾಗಿದೆ? ಕಾಲೇಜ್ ಓದಿದ್ ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದರೆ ಹೋಗೋಕೆ ಮುಂಚೆ ಒಂದ್ಸಲ ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆ ಕೋಡ್ಗಲ್ಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ. ಅವಳೇ ಇರಬಹುದಾ? ಹಾ ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆ ವಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂಂ ಗುಡ್ತಾ ಇದ್ದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದೆ?
1: ಎಲ್ಗ್ ಹೋಗೋದು, ಅಲ್ಲಿ ಇಲ್ಲೂ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡೋದೇ ಸರಿ ಬದುಕು ಬುದ್ಧಿ.
0: ಹಾವಾಡ್ಸೋ ಕಸಬಾ?
1: ಹೌದು, ಹಾವು ಹಿಡಿಯೋದು, ಆಡ್ಸೋದು, ಹೊಟ್ಟೆ ಒರಿಯೋದು.
0: ನಿಮ್ದು ಯಾವ ಊರು?
1: ಏ, ನಮ್ಗೆ ಊರೆಂತದ್ದು ಬುದ್ಧಿ? ಅಲ್ಲಿ ಕಾಣಿಸ್ತಿದ್ಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ, ನಮ್ಮನ್ನೇನ್ ಕಚ್ಚಾವು ಬುದ್ಧಿ? ಮಂತ್ರ ತಂತ್ರ ಮಾಡ್ತೀವಿ, ಮೂಲಿಕೆ ಮಡಗ್ತೀವಿ, ನಮ್ಗಳ್ ಕಂಡ್ರೆ ಸೊಪ್ಪು ನಂಗ್ ಬಿದ್ಕೋತಾವೆ.
0: ನಿನಗೆ ನಂಟ್ರಿದಾರಾ?
1: ಓ, ಅವ್ರೇ ಬೇಕಾದಂಗ ಅವ್ರೇ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ, ನಂಗೇನ್ ಭಯ ಬುದ್ಧಿ? ಕಾಡ್ನಲ್ಲೇ ಹುತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ನೆ ಕೇಳ್ದೆ. ನಿಂಗೆ ವಯಸ್ಸೆಷ್ಟು ನೀಲ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ?

0: ಹೊರಟೆ ಹೋದ್ನಲ್ಲ,
1: ಏನ್ ರಂಗಸ್ವಾಮಿ, ಏನೋ ತಲ್ಲೀನನಾಗಿ ಯೋಚನೆ ಮಾಡ್ತಿದ್ದಿ?
0: ಯೋಚನೆ? ನನಗೆಂತ ಯೋಚನೆ? ಏನು ಇಲ್ವಲ್ಲ.
1: ಏನ್ ಹುಚ್ಚನಯ್ಯ ನೀನು, ನಿನ್ನ ಮನಸ್ಸಿಗೆ ನೀನ್ ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
0: ಅದು ಅದು ಯಾಕೆ ಯಾಕೆ ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ.
1: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
0: ಅದು ಇರಬಹುದು.
1: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
0: ಹೌದು.
1: ಅವಳು ಮಾತಾಡಿದ್ರೆ ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ?
0: ಹೌದು.
1: ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
0: ಹೌದು.
1: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
0: ಪ್ರೀತಿ ಪ್ರೀತಿ ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ. ಅವಳನ್ನ ನೋಡ್ತಾನೇ ಇರಬೇಕು ಅನ್ಸುತ್ತೆ.
1: ಸರಿ, ಆದ್ರೆ ಇದರ ಪರಿಣಾಮ ಏನು
0: ಅಂದ್ರೆ?
1: ಹೆಚ್ಚು ಅಂದ್ರೆ ನೀನಿಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
0: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ, ಅದೇ ನನಗೂ ದುಃಖ.
1: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
0: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ. ಈ ಸಮಸ್ಯೆಗೆ ಅದೇ ಸರಿಯಾದ ಪರಿಹಾರ.
1: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
0: ಹೌದು. ಯಾಕಾಗ್ಬಾರ್ದು?
1: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
0: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನೂ ಹೇಳಿಸಿದ್ರಾಯ್ತು.
1: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದರಿಂದ ನಿನ್ನ ತಂದೆ, ಸೋದ್ರ ಮಾವ, ಸೋದರತ್ತೆ ಇವರಿಗೆಲ್ಲ ಏನನ್ಸತ್ತೆ?
0: ಪಾಪ, ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ? ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
1: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ. ಆದ್ರೆ ಅದಕ್ಕೆ ಅವಳು ಒಪ್ಪಿದಾಳ?
0: ಹೌದಲ್ಲ, ನಾನು ಅವಳನ್ನ ಕೇಳಲೇ ಇಲ್ಲ. ಇವತ್ತೇ ಅವಳನ್ನ ಕೇಳ್ಬಿಡ್ಬೇಕು.

0: ಏನಿಲ್ಲ, ತುಂಬಾ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ ನೀವಾ? ಸುಮಾರಾಗಿ ಸಿಕ್ಕವೆ.
0: ನೀಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರು ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದು ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸು ಬರ್ತೈತೆ. ಯಾಕ್ ಬುದ್ಧಿ ಸುಮ್ನಾಗ್ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದು ಪ್ರಶ್ನೆ ಕೇಳಲ.
1: ಇದುವರೆಗೂ ನೀವು ಮಾಡ್ತಿರೋದು ಅದ್ನೇ ಅಲ್ಲೂರ?
0: ನೀಲ, ನೀನು ನನ್ನನ್ನ ಮದುವೆ ಆಗ್ತೀಯಾ?
1: ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನನ್ನು ಮದುವೆ ಆಗ್ತೀಯಾ?
1: ಮದ್ವೆನಾ? ಅದಕ್ಕೇನ್ ಕಷ್ಟ ಬುಡಿ ಬುದ್ಧಿ?
0: ಹಾಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ಕೆ ಜಾತಿ ಮಾತ್ಯಾಕೆ?
1: ಇನ್ನೆಂಗ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನಾಣೆ.

0: ನಿನ್ನ ಹಣೆಗೂ ನೀಲ.
1: ನಂಬ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದಾದ್ರೆ
0: ಹೇಳು.
1: ಈ ಹೊತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗ ಕೈ ಇಟ್ಟೆ.
1: ಬೇಡಿ ಬೇಡಿ, ನನ್ನ ನೋಡಿಯ.
0: ಯಾಕ್ ನೀಲ?
1: ಬೇಡ ಬೇಡ, ನನ್ನ ನೋಡಿಯ.
0: ನಿನ್ನಿಷ್ಟ ಈಡೇರ್ಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿ ದೇವ್ರೆ, ನಾನು ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ.
0: ಕ್ಷಮಿಸೋ ಅಂತ ತಪ್ಪು ಏನ್ ಮಾಡಿದ್ಯಾ ನೀಲ?
1: ಸುಮ್ನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನಾನು. ನೋಡಿಯ
0: ಅಂದ್ರೆ
1: ಏನ್ ಹೇಳಿ ಬುದ್ಧಿ, ಹೆಂಗೆ ಹೇಳಿ?
0: ಅದೇನು ಅಂತ ಹೇಳು ನೀಲ, ಸಂಕೋಚ ಯಾಕೆ?
1: ನಂಗೆ ಲಗ್ನ ಆಗಿದೆ ಬುದ್ಧಿ.
0: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
1: ಆದ್ರೆ ಏನ್ ಬುದ್ಧಿ?
0: ನೀನ್ ಒಪ್ಪೋದಾದ್ರೆ
1: ಒಪ್ಪೋದಾದ್ರೆ
0: ನನ್ನ ಮೇಲೆ ನಿನಗ್ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
1: ಇಲ್ಲ ನನ್ನ ನೋಡಿಯ, ನಮ್ ಜಂದಾಗೆ ಲಗ್ನ ಆದವರು ನಡ್ತೆಗಿಡ್ಬಾರ್ದು, ಪಡಗಂಡಿಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗಿ ಬಾಳ್ಬಾರ್ದು ಬುದ್ಧಿ. ಹಂಗ್ ನಡೆದ್ರೆ ವಂಶ ನಿರ್ವಂಶ ಆದಿತ್ತು, ಮಂತ್ರಗಿಂತ್ರ ದಕ್ಕೋದಿಲ್ಲ, ಅವು ನಮ್ಮನ್ನೇ ಆಗಿ ತಿಂದವು.
0: ಹಾಗಾದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅನ್ನು?
1: ಆ ಮಾತ್ ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
0: ನೀಲ, ನಾನ್ ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದೆ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ ಕೈ ಹಿಡಿ.
1: ಇಂಥ ಮಾತಾಡಿ ನನ್ ಕೊಲ್ಬೇಡಿ ನನ್ ನೋಡಿಯ, ನಾನೇನ್ ಮಾಡ್ಲಿ? ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ ಚಮಸ್ಬಿಡಿ.
0: ಹಂಗಾದ್ರೆ ನನ್ನ ಪ್ರೇಮಕ್ಕೆ ಇಷ್ಟೇನಾ ಪ್ರತಿಫಲ?
1: ಇಷ್ಟಕ್ ಬರ್ತದೆ ಅಂತ ನಾ ಕಾಣೆ ಬುದ್ಧಿ, ನನ್ ಚಮಸ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ.

0: ಯಾಕಪ್ಪ ರಂಗಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮೈ ಸರಿ ಇಲ್ಲೇನಪ್ಪ?
2: ಹಾಗೇನೂ ಇಲ್ಲ ಅತ್ತೆ, ಸರಿಯಾಗಿ ಇದ್ದೀನಿ. ಮಾವ,
0: ಏನು?
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗ್ಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ. ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದ್ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದರೆ ನಮ್ಮ ಹುಡುಗಿ ವಿಚಾರ ನಿನ್ಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ರೆ ಹೇಳು, ಬಲವಂತ ಏನಿಲ್ಲ.
2: ಆದರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನು ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನೂ ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದರೆ ಕೊನೆವರೆಗೂ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು, ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲ, ನೀಲ ಹೋಗ್ಬೇಡ. ನೀಲ ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ. ನೀಲ ನನ್ನ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ ಕನ್ವರ್ಸ್ತಾ ಇದ್ದಿ? ಕಣ್ಣಿಂದ ನೀರ್ ಬೇರೆ ಸುರಿತಾ ಇದೆ. ಕೆಟ್ಟ ಕನ್ಸೇನಾದ್ರೂ ಬಿತ್ತೇನೋ?

0: descanso? ಇರ್ಬೋದು, ಕನಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ನಾಗ ಬೇರೆ ಮಲಗಿದ್ದಿ, ಕನಸನ್ನೇನಾದರೂ ನೋಡಿ ಹೆದರ್ಕೊಂಡೇನಪ್ಪ?
0: ಅವೆಲ್ಲ ಏನೂ ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
1: ಹೋಗಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ, ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
0: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸ? ಕಾಡು, ಹಾವು, ನೀಲ, ಎಲ್ಲ ಬರೀ ಕನಸೇನಾ? ಅಬ್ಬಬ್ಬಾ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು! ಇದು ಕನಸೇ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಆಶ್ಚರ್ಯ, ನಿಜವೋ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೇ ಅಲ್ವಾ? ಹೌದು, ಇವಳೇ.
2: ಓ, ನೀವಾ?
0: ನೀಲ?
2: ನೀಲ, ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
0: ಹೆಸರು ಯಾವ್ದಾದ್ರೇನು, ಒಟ್ಟಿನಲ್ಲಿ ನೀನೇ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು ಎಚ್ ಎಸ್ ಪಾರ್ವತಿ. ಪಾತ್ರ ಪರಿಚಯ: ನಾರಣಪ್ಪ ಎಂ ಬಸವರಾಜು, ಇಂದಿರಮ್ಮ ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ ಸಿ ಕೆ ಅಂಜಲಿ ಶೆಟ್ಟಿ, ರಂಗಸ್ವಾಮಿಯಾಗಿ ಬಿ ಎಂ ವೆಂಕಟೇಶ್.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی این پروگرام تا خبری تیچه نیوزان AIR اپ پر دستیا
3: چون ترد تای میان ترد ایک وٹ بنی سان ترد
2: اردو زبان کے پروگرام بھی AIR اپ پر ملتے ہیں
3: بدلا دارو پل کے
4: برسن ہولے
5: آکاشوانی انیت تمیل نگلچگلوں نیوز آن AIR اپل کڑکم دیسائی

0: ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं।
1: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
2: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ. ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ಸ್ವಾಗತ. ನಾವು ಬೇರೆ ಬೇರೆ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ದಂತ ಚಿಕಿತ್ಸೆ ಬಗ್ಗೆನೂ ಕೂಡ ಮಾತಾಡ್ತಿರ್ತೀವಿ. ಆದರೆ ಅದರಲ್ಲಿ ವಿಶೇಷವಾಗಿ ಈ ದವಡೆಗಳ ಚಿಕಿತ್ಸೆ, ಮುಖದ ಚಿಕಿತ್ಸೆ ಆಗಿರ್ಬೋದು, ಕುತ್ತಿಗೆಯದ ಏನೋ ಸಮಸ್ಯೆ ಆಗಿರ್ಬೋದು, ಸೀಳು ತುಟಿ ಆಗಿರ್ಬೋದು, ಈ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಲತಾ ಅವರು. ನಮಸ್ಕಾರ ಮೇಡಮ್.
6: ನಮಸ್ಕಾರ ಸರ್.
5: ತಾವು ದಂತ ಚಿಕಿತ್ಸಕರು ಹೌದು, ಮತ್ತು ಈ ಮುಖ ದವಡೆ ಇದರ ವಿಶೇಷ ಚಿಕಿತ್ಸೆಗಳಲ್ಲಿ ತಜ್ಞರು. ಸಾಮಾನ್ಯವಾಗಿ ನಾವು ದಂತ ಚಿಕಿತ್ಸಕರನ್ನು ನೋಡ್ತಿರ್ತೀವಿ, ಹಲ್ಲುಗಳು ಮುಂದೆ ಬಂದಿರ್ತವೆ, ವಿಕಾರವಾಗಿರ್ತವೆ, ಅದನ್ನು ಸರಿಪಡಿಸೋದ್ರ ಬಗ್ಗೆನೇ ಜಾಸ್ತಿ ನಾವು ತಿಳ್ಕೊಂಡಿರ್ತೀವಿ, ಮತ್ತು ಅದು ಒಂದೇ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾದ ಅಂಗ, ಉಳಿದ ವಿಷಯಗಳ ಕಡೆ ಜಾಸ್ತಿ ಗಮನ ಕೊಡಲ್ಲ, ಅದು ಯಾವುದೋ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ದಂತ ಶಸ್ತ್ರಚಿಕಿತ್ಸೆ ಇದರಲ್ಲಿ ಏನೇನು ಮಾಡ್ತೀರಾ ತಾವು?
6: ದಂತ ಚಿಕಿತ್ಸೆ ದಂತ ಸರ್ಜನ್ ಡೆಂಟಲ್ ಸರ್ಜನ್ ಅನ್ನೋರಿಗೆ ಆಗ್ಲೇ 7-8 ವಿಭಾಗಗಳಿದೆ. ಅದರಲ್ಲಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್, ಅದು ಮುಖ ಮತ್ತು ದವಡೆ ಅಂತ ಹೇಳ್ತೀವಿ ಸ್ಪೆಷಾಲಿಟಿ, ಇದು ಬಂದು ಸ್ಪೆಷಲಿಸ್ಟ್ ಆಗಿರ್ತೀವಿ.
5: ಅಂದ್ರೆ ದಂತ ಚಿಕಿತ್ಸೆಕ್ಕಿಂತ ಈ ಮುಖ ದವಡೆ ಇತ್ಯಾದಿಗಳ ಒಂದು ಸರ್ಜರಿ ಆ ಸಂಬಂಧಪಟ್ಟಾಗಿ ನಿಮ್ಮ ಹತ್ರ ನಾವು ಬರಬೇಕು.
6: ಇದು ತುಂಬಾ ವಾಸ್ಟ್ ಆಗಿರೋ ಸಬ್ಜೆಕ್ಟ್ ಸರ್, ಈ ಸ್ಪೆಷಾಲಿಟಿ ಬಂದು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ.
5: ಮಾಹಿತಿ ಇಲ್ಲ, ನಮಗೂ ಆಶ್ಚರ್ಯ ಆಯ್ತು ಫಸ್ಟ್ ಗೆ ತಾವು ಹೇಳಿದಾಗ ಹೀಗೆಲ್ಲ ಮಾಡಬಹುದು ಅಂತ ಹೇಳಿ. ನಮ್ಮ

0: ಕೇಳುಗರಿಗೆ ಎಲ್ಲಾ ರೋಗಗಳ ಬಗ್ಗೆ, ಎಲ್ಲಾ ಒಂದು ಸಮಸ್ಯೆಗಳ ಬಗ್ಗೆ ಮಾಹಿತಿ ತುಂಬಾನೇ ಅವಶ್ಯಕ ಬೇಕಾಗಿರುತ್ತದೆ.
1: ಓಕೆ, ದಂತ ಚಿಕಿತ್ಸೆ ಒಳಗೆ ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ವಿಭಾಗದಲ್ಲಿ ನಾವು ಸಣ್ಣ ಸರ್ಜರಿಯಿಂದ ತುಂಬಾ ದೊಡ್ಡ ದೊಡ್ಡ ಸರ್ಜರಿವರೆಗೂ ಮಾಡ್ತೀವಿ. ಈಗ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಹಲ್ಲು ನೋವು ಬರ್ದಕ್ಕೆ ಜೊತೆಗೆ ಹಲ್ಲು ಊತ ಬರೋದ್ ನೋಡಿರ್ತೀರ, ಆಪ್ಸಿಸ್ ಅಂತ ಕರಿತೀವಿ. ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇನ್ನೊಂದು ಮುಖ ಇರೋವಷ್ಟು ದೊಡ್ಡದಾಗಿರುತ್ತೆ. ಇನ್ನೊಂದು ಬಂದು ಇಂಪ್ಯಾಕ್ಷನ್ ಅಂತ ಕರಿತೀವಿ, ಅಂದ್ರೆ ಮೂರನೇ ದೌಡೆ ಇರುತ್ತಲ್ಲ ಅದು ವಿಸ್ಡಮ್ ಟೀತ್ ಅಂತ ಕೇಳಿರ್ತೀರಲ್ಲ, ಅದು ಇಂಪ್ಯಾಕ್ಟೆಡ್ ಅಡ್ಡಡ್ಡ ಹುಟ್ಟಿರುತ್ತೆ, ಅದನ್ನ ಸರ್ಜರಿ ಮಾಡಿ ತೆಗೆಯೋದು. ಇನ್ನೊಂದು ಫ್ರೀ ನೆಕ್ಟಮಿ ಅಂದ್ರೆ ಈ ತುಟಿ ಮತ್ತೆ ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಮಕ್ಕಳಲ್ಲೇ, ನಾಲ್ಗೆ ಹೊರಗೆ ಚಾಚಕ್ಕಾಗಲ್ಲ, ಅದನ್ನ ಫ್ರೀ ನೆಕ್ಟಮಿ ಅಂತೀವಿ. ಇನ್ನೊಂದು ಇಂಪ್ಲಾಂಟ್ಸ್ ಅಂತ ಬರುತ್ತೆ, ಅದು ಏನಂದ್ರೆ ದಂತ ಕೂರಿಸ್ತೀವಲ್ಲ ಅದರಲ್ಲಿ ಫಿಕ್ಸ್ಡ್ ಅಂತ ಹೇಳ್ತೀವಲ್ಲ, ಮೂಳೆಗೆ ಫಿಕ್ಸ್ ಮಾಡೋದು, ಎಲ್ಲಾ ಹಲ್ಲು ಇಲ್ದೇ ಇರೋರ್ಗೂ ಫಿಕ್ಸ್ ಮಾಡ್ಬೋದಲ್ಲ, ಅದನ್ನ ಇಂಪ್ಲಾಂಟ್ಸ್ ಅಂತ
0: ಕರಿತೀವಿ. ಇಂಪ್ಲಾಂಟ್ ಅದು
1: ಇಂಪ್ಲಾಂಟ್ ಅಲ್ಲ, ಅದು ತೆಗೆದು ಹಾಕದಿರುತ್ತೆ ಕೃತಕ ದಂತದಲ್ಲಿ, ಅದು ತೆಗೆದು ಹಾಕೋದು. ಇನ್ನ ಬಂದು ಸಿಸ್ಟ್ ಅಂತ ಕರಿತೀವಿ, ಅಂದ್ರೆ ಮೂಳೆ ಒಳಗೆ ಊತ ಬಂದಿರೋದು, ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಇನ್ನ ಆಟ ಆಡ್ಬೇಕಾದ್ರೆ ಹಲ್ ಸಮೇತ ಬಿದ್ದಿರುತ್ತೆ, ಅದನ್ನ ಆ ತಕ್ಷಣಕ್ಕೆ ವಿತಿನ್ ಆ ಒಂದು ಗಂಟೆಗಳ ಕಾಲದೊಳಗೆ ಬಂದ್ರೆ ಅದನ್ನ ಫಿಕ್ಸ್ ಮಾಡೋ ಪಾಸಿಬಿಲಿಟಿ,
0: ಫಿಕ್ಸ್
1: ಮಾಡೋದು ಅದು ಆ ಕ್ಷಣದಲ್ಲೇ
0: ಬರಬೇಕು.
1: ಇದು ಸಣ್ಣ ಸಣ್ಣ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ದೊಡ್ಡದಾಗಿ ಬಂದ್ರೆ ಟ್ರಾಮಾ ಅಂದ್ರೆ ಆಕ್ಸಿಡೆಂಟ್ ಆದಾಗ, ಆಗ ಮುಖ ದೌಡೆ ಕಿತ್ತೋಗಿರುತ್ತೆ, ಕೈ ಕಾಲ್ ಜೊತೆಗೆ ಇದು ಆಗಿರುತ್ತೆ, ಬಾಯಿ ಎಷ್ಟು ವಿಕೃತ ಆಗಿರುತ್ತೆ ಅಂದ್ರೆ ಎಲ್ಲೇನಿದೆ ಅಂತ ಗೊತ್ತಾಗಲ್ಲ. ಅದು ಮೇನ್ ಮಾಡೋದೇ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್, ಅದನ್ನ ಆ ದೌಡೆನ ಸೇರಿಸೋದೆ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್.
0: ಬಹಳ ಒಂಥರ ಸಂಕೀರ್ಣವಾದಂತಹ ಚಿಕಿತ್ಸೆ ತಾವು ಮಾಡ್ತೀರಂದ್ರೆ ನಮಗೂ ಆಶ್ಚರ್ಯ ಆಗತ್ತೆ. ನಾವು ಮನುಷ್ಯನ ಜೀವ ಉಳಿದ್ರೆ ಸಾಕಂತಷ್ಟು ಅಂತೀವಿ ನಿಜ, ಆದ್ರೆ ವಿಕಾರವಾದಂತಹ ಮುಖವನ್ನ ಅದೇ ಸ್ಥಿತಿಯಲ್ಲಿ ಸುಂದರವಾಗಿ ಕಾಣೋ ಹಾಗೆ ಮಾಡಬೇಕು ಅಂತಂದ್ರೆ ಕೂಡ ಅದು ದೊಡ್ಡ ಸವಾಲಿನ ಕೆಲಸನೇ ಅದು.
1: ಅದು ಬರೀ ಸುಂದರ ಮತ್ತೆ ವಿಕಾರ ಸರಿ ಮಾಡೋದಲ್ಲ ಸರ್, ಮುಂದೆ ಅವರು ಮತ್ತೆ ಅಗದು ತಿನ್ನೋ ಒಂದು ಮಟ್ಟಕ್ಕೆ ಸರಿ ಮಾಡೋದು ಮ್ಯಾಕ್ಸಿಲೋಫೇಷಿಯಲ್.
0: ನಿಜ ನಿಜ. ಈಗ ತಾವು ಹೇಳ್ತಿದ್ರಿ ಮಕ್ಕಳು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ನಲ್ಲಿ ಇದ್ದಾಗ ಅವಕ್ಕೆ ಏನೋ ಒಂದು ಸಮಸ್ಯೆ ಆಗತ್ತೆ ಅಥವಾ ಏನೋ ಒಂದು ವಿಕಾರತೆ ಇರುತ್ತೆ ಅಂತ ಹೇಳಿ ತಾಯಂದ್ರಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ನಿಜ, ಆದ್ರೆ ವೈದ್ಯರಾಗಿ ತಾವು ಹೇಳಬೇಕು ಯಾವ್ಯಾವ ರೀತಿಯ ಸಮಸ್ಯೆಗಳು ಹುಟ್ಟುವ ಮಗುವಿಗೆ ಬರುತ್ತೆ.
1: ಹುಟ್ಟುವ ಮಗುವಲ್ಲಿ ಬರೋದಾದ್ರೆ ಹುಟ್ಟದಾಗ್ಲೇ ಹಲ್ಲಿರುತ್ತೆ, ಅವ್ರಿಗೆ ಹಾಲು ಕೂಡ ಕೊಡಕ್ಕಾಗಲ್ಲ, ಆ ಮಗುಗೆ ಇದು ಉಣಿಸಕ್ಕಾಗಲ್ಲ, ಅವಾಗ್ಲೂ ನಾವು ಅದ್ ಆ ಹಲ್ನ ತೆಗಿಬೇಕಾಗತ್ತೆ. ಆರ್ ತಿಂಗಳಾದ್ಮೇಲೆ ಬರೋದಕ್ಕೆಲ್ಲ
0: ಕೇಳಿರ್ತೇವೆ,
1: ಅದೊಂದು ಅನಾಮಲಿ ಅಷ್ಟೇ. ಇನ್ನ ನೆಕ್ಸ್ಟ್ ತುಟಿ ಬಂದು ದೌಡೆಗೆ ಅಂಟು ಬಿಟ್ಟಿರುತ್ತೆ, ಬಾಯಿ ತೆಗಿಯಕ್ ಆಗ್ತಿರಲ್ಲ. ಇನ್ನೊಂದು ಬಂದು ಸೀಳು ತುಟಿ ಸೀಳು ಅಂಗಳ ಕೇಳಿರ್ತೀರ, ಇದು ಅವಾಗ್ಲೇ ಬರುವಂತದ್ದು. ಇನ್ನೊಂದು ಟಂಗ್ ಟೈ ಅಂತೀವಿ, ಅಂದ್ರೆ ನಾಲ್ಗೆ ಹೊರಗೆ ಹಾಕಕ್ಕಾಗಲ್ಲ, ಅದು ಒಂದು ಸರ್ಜರಿ ಮಾಡಿ ಅದನ್ನ ಮಾಡ್ಬೇಕಾಗತ್ತೆ.
0: ಈಗ ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಅದನ್ನ ಕೂಡಲೇ ಆ ಒಂದು ಹಂತದಲ್ಲಿ ಗುರುತಿಸಿದ್ರೇನೆ ಸರಿಯಾಗತ್ತಾ, ಅಥವಾ ಸ್ವಲ್ಪ ತಡವಾಗಿ ತೋರಿಸಿದ್ರೆ ಆಯ್ತು ಸರಿಯಾಗತ್ತೆ, ಮಕ್ಕಳು ಬೆಳಿತಾ ಬೆಳಿತಾ ಹೋದಂಗೆ ಎಲ್ಲೋ ಸರಿಯಾಗತ್ತೆ ಅಂತ ಕಲ್ಪನೆ ಇರುತ್ತೆ?
1: ಇಲ್ಲ, ಇದು ಆಗ ತಕ್ಷಣ ಮಾಡಿದ್ರೇನೆ ಮತ್ತೆ ಮುಂದಿನ ಡ್ಯಾಮೇಜ್, ಮುಂದೆ ಅದು ಇನ್ನೂ ವಿಕೃತತೆ ತಗೊಳ್ಳೋದು ಅವಾಯ್ಡ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನು ಹಾಗೆ ಬಿಟ್ಟಷ್ಟು ಅದು ಇನ್ನೂ ಜಾಸ್ತಿ ತೊಂದರೆ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಡೆಲಿವರಿ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಫೋರ್ಸೆಪ್ ಡೆಲಿವರಿ ಅಂತ ಮಾಡೋರು, ಅವಾಗ ಏನ್ ಮಾಡ್ತಿದ್ರು ಈ ಭಾಗದಲ್ಲಿ ಕುತ್ತಿಗೆಯಿಂದ ಮೇಲ್ಗಡೆ ಕಿವಿ ಪಕ್ಕದಲ್ಲಿ ಕ್ಲಿಪ್ ಹಾಕಿ ಎಳೆಯೋರು. ಆತರ ಮಾಡೋದ್ರಿಂದ ಅದು TMJ ಜಾಯಿಂಟ್ ಅಂತೀವಲ್ಲ ಅದು ಆಂಕಲೈಸ್ ಅಂದ್ರೆ ಕೂಡ್ಕೊಂಡ್ಬಿಡೋದು, ಅಲ್ಲಿಂದ ಬೆಳವಣಿಗೆ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಆತರ ಸರ್ಜರಿಗಳು ಮಾಡಲ್ಲ, ಆದ್ರೂ ಈ ಗೊತ್ತಲ್ಲ ನಿಮ್ಗೆ ಊರ್ ಕಡೆ ಏನೇ ಹಾಗೆ ಮನೆಯಲ್ಲೇ ಡೆಲಿವರಿ ಮಾಡುವಂತವ್ರು ಮಾಡುವಾಗ ಈ ತರ ವೆಚ್ಚ ಕಮ್ಮಿಗಳು ಮಾಡಿರ್ತಾರೆ, ಅದನ್ನ ತಕ್ಷಣಕ್ಕೆ ಸರಿಪಡಿಸಬಹುದು.
0: ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ದುರಿತಂತಹ ಸುರಕ್ಷಿತ ಹೆರಿಗೆ ಮಾಡಿಸಿದಂತವರು ಕೂಡ ಇದಾರೆ. ಈಗ ಈ ಔಷಧಿಗಳಿಂದನೆ ಸರಿ ಮಾಡಬೇಕು ಕೆಲವೊಂದನ್ನ, ಅಂದ್ರೆ ಸಣ್ಣ ಸಣ್ಣ ಸಣ್ಣ ಪ್ರಮಾಣಗಳಲ್ಲಿ ಇದ್ದಂತಹ ಸಮಸ್ಯೆಯನ್ನ ಔಷಧಿಯಿಂದ ಸರಿ ಮಾಡಬಹುದು.
1: ಈಗ ನಾನು ಹೇಳಿದಂತ ಯಾವ ತೊಂದರೆಗೂ ಔಷಧಿಗಳು ಗುಣಮಟ್ಟ ಆಗಲ್ಲ, ಇದು ಸರ್ಜರಿ.
0: ಅಂದ್ರೆ ಈ ಕೆಲವೊಂದು ಏನೋ ಒಂದು ಬೆಳವಣಿಗೆನಲ್ಲಿ ಸ್ವಲ್ಪ ಕುಂಠಿತ ಆಗಿರ್ತದೆ, ಅದರದ ಗ್ರೋತ್ ಹೆಚ್ಚು ಕಡಿಮೆ ಸರಿ ಮಾಡ್ಕೊಂಡು ಏನಾರ ಮಾಡಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಅಷ್ಟೇ.
1: ಇಲ್ಲ
0: ಇಲ್ಲ ಇಲ್ಲ, ಸರ್ಜರಿನೇ ಮುಖ್ಯ.
1: ಹೌದು.
0: ಯಾವ ಯಾವ ಸಂದರ್ಭಗಳಲ್ಲಿ ಮುಖದ ವಿಕಾರತೆ ಅಥವಾ ಮುಖದ ಸರ್ಜರಿ ಮಾಡುವ ಸಮಸ್ಯೆ ಬರುತ್ತೆ? ಒಂದು ನಮಗೆ ಸರಳವಾಗಿ ಗೊತ್ತಿರೋದು ಏನಂದ್ರೆ ಆಕ್ಸಿಡೆಂಟ್ ಆದಾಗ ಮುಖ ಏನೋ ಆಚೆ ಈಚೆ ಆಗತ್ತೆ ಅಂತ ಅಂತೀವಿ ಅಷ್ಟೇ, ಉಳಿದ ಯಾವ್ಯಾವ ಸಂದರ್ಭಗಳಲ್ಲಿ?
1: ಇನ್ನ ಉಳಿದ ಅಂದ್ರೆ ಕ್ಯಾನ್ಸರ್ ಅಲ್ಲಿ, ಕ್ಯಾನ್ಸರ್ ಅಲ್ಲಿ ಆ ಭಾಗವನ್ನೇ ತೆಗಿಬೇಕಾಗತ್ತೆ, ಅಂತ ಟೈಮಲ್ಲೂ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ಅವರ ರೋಲ್ ಪ್ರಾಮುಖ್ಯವಾಗತ್ತೆ. ಆಮೇಲೆ ಅದನ್ನ ರೀಕನ್ಸ್ಟ್ರಕ್ಷನ್ ಅಂದ್ರೆ ಮತ್ತೆ ಅದನ್ನ ಸರಿಪಡಿಸೋಕೆ, ಇದರಿಂದ

0: ಕಾಲಿಂದ ಮೂಳೆ ತೆಗೆದು ಅಥವಾ ಈಲಿಯಾಕ್ ಅಂತೀವಿ, ಸೊಂಟದ ಹತ್ರ ಮೂಳೆ ತೆಗೆದು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ಆ ವಿಕಾರತೆಯಲ್ಲಿ ಅವರು ಮತ್ತೆ ಸಮಾಜ ಜೀವನ ನಡೆಸೋಕ್ಕಾಗಲ್ಲ ಆ ಥರ. ಮತ್ತೆ ಟಿ ಎಂ ಜೆ ಡಿಸಾರ್ಡರ್ಸ್ ಅಂತೀವಿ, ಅದಂದ್ರೆ ಈ ಕಿವಿಯಿಂದ ಮೇಲ್ಪಟ್ಟು ಒಂದು ಜಾಯಿಂಟ್ ಇದೆಯಲ್ಲ, ಬಾಯಿ ತೆಗೆದು ಹಾಕೋದು, ಅದರಲ್ಲಿ ವಿಭಿನ್ನ ತರವಾದ ಸಮಸ್ಯೆಗಳಿರುತ್ತೆ. ಇದನ್ನ ಈ ಸ್ಪೆಷಾಲಿಟಿನ ನಾವು ಒಬ್ಬರೇ ಹ್ಯಾಂಡಲ್ ಮಾಡಕ್ ಆಗೋದು ಅಂತ ಪ್ರೌಡ್ ಆಗಿ ಹೇಳ್ಕೊಳ್ತೀವಿ.
1: ವಾ ವಾ, ಗುಟ್ಕಾ ಪಾನ್ ಪರಾಗ್ ಮತ್ತೆ ಇಂಥವೆಲ್ಲ ಸಾಕಷ್ಟು ತಂಬಾಕು ಪದಾರ್ಥಗಳನ್ನ ಜಗಿತಾರಲ್ಲ, ಅದರಿಂದನೇ ಕ್ಯಾನ್ಸರ್ ಬರ್ತಂತೀರಾ? ಅಥವಾ ಅದನ್ನ ಬಳಕೆ ಮಾಡಿ ಮಾಡಿ ಮಾಡಿನೂ ಕೂಡ ಇಲ್ಲಿ ಏನಾದ್ರು ವಿಕಾರ ಆಗಿ ಸರ್ಜರಿ ಮಾಡೋ ಸಾಧ್ಯತೆ ಬರುತ್ತಾ?
0: ಸರಿ, ಬಳಕೆ ಮಾಡೋದ್ರಿಂದ ಅದ್ರ ಆಗೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ.
1: ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ಬರಬಹುದು ಅಂತ ನಾವು ಹೇಳ್ತೀವಿ, ಅಕಸ್ಮಾತ್ ಕ್ಯಾನ್ಸರ್ ಬಂದಿಲ್ಲ, ಏನೂ ಇಲ್ಲ ಸಮಸ್ಯೆ ನಿನಗೆ, ಆದ್ರೆ ಇಷ್ಟು ಆಪರೇಷನ್ ಮಾಡಬೇಕಾಗತ್ತೆ, ಇಲ್ಲಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಅಂತ.
0: ಆತರ ಎಷ್ಟೊಂದ್ ಕಾಯಿಲೆಗಳಿದೆ, ಅಮೈಲೋಬ್ಲಾಸ್ಟೋಮ ಅಂತ ಕರಿತೀವಿ, ಒಳಗಡೆನೆ ಮೂಳೆ ತಿಂದಿರುತ್ತೆ, ಆಸ್ಟಿಯೋಮೈಲೈಟಿಸ್ ಅಂತೀವಿ, ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಇದ್ದು ಆಗಿರುತ್ತೆ, ಆತರ ಎಷ್ಟೊಂದು ಕಾರಣಗಳಲ್ಲಿ ದೌಡೆ ತೆಗಿಬೇಕಾಗಿ ಬರುತ್ತೆ.
1: ಮೇಡಮ್, ಈಗ ಆಕ್ಸಿಡೆಂಟ್ ಆದಾಗ ತುಂಬಾನೇ ಒಂದು ತುರ್ತು ಪರಿಸ್ಥಿತಿನಲ್ಲಿ ಪೇಷಂಟ್ ಅನ್ನು ತಂದಿರ್ತಾರೆ, ಜೀವ ಉಳಿಸೋದು ಮೊದಲನೇ ಆದ್ಯತೆ ಆಗಿರ್ತದೋ, ಒಟ್ಟಾರೆ ಒಂದೇ ಏಕಕಾಲಕ್ಕೆ ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ತಾವು ಹೇಳಿದ್ರೆ ಇದೇ ಈಗ ಕೂಡ್ಲೇನೆ ಕರ್ಕೊಂಡ್ಬರ್ಬೇಕಾಗತ್ತೆ, ಒಂದು ಸೀಮಿತ ಅವಧಿನಲ್ಲಿನೇ ಚಿಕಿತ್ಸೆ ಶುರು ಮಾಡಬೇಕಾಗತ್ತೆ ಅಂತೇಳಿ, ಹೇಗೆ ಮೇಡಮ್ ಈ ರೀತಿಯಾಗಿ ಅಪಘಾತಕ್ಕೆ ಈಡಾದಾಗ ಎಲ್ಲವನ್ನು ಸರಿಪಡಿಸೋಕೆ, ಅದರಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕಾಗತ್ತೆ?
0: ನೀವು ಹೇಳ್ತಾ ಹಾಗೆ ಆಕ್ಸಿಡೆಂಟ್ ಆದಾಗ ಉಸಿರಾಟ ಮೇನ್ ಆಗುತ್ತೆ. ಉಸಿರಾಟ ಎಲ್ಲಿಂದ ಆಡ್ತೀವಿ? ಬಾಯಿ ಮತ್ತೆ ಮೂಗಿಂದ, ಎರಡು ಕಡೆಯಿಂದ. ಬಾಯಿ ಮತ್ತೆ ಮೂಗಿನ ಮಧ್ಯೆ ಇರುತ್ತಲ್ಲ ಅಂಗಳ, ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ, ಹೊಡ್ಕೊಂಡಿದ್ರೆ, ಫ್ರ್ಯಾಕ್ಚರ್ ಆಗಿದ್ರೆ, ನಿಮಗೆ ನೀರು ಗಾಳಿ ಎರಡು ಒಂದೇ ಕಡೆ ಆಗ್ಬಿಡುತ್ತೆ, ಅವಾಗ ಉಸಿರು ಕಟ್ಟೋ ಆಪ್ಷನ್ ಜಾಸ್ತಿ ಇರುತ್ತೆ. ಅವಾಗ ನಾವು ಆ ಕ್ಷಣದಲ್ಲೇ ಅದನ್ನ ಸರಿಪಡಿಸಲೇಬೇಕಾಗತ್ತೆ. ಎಲ್ಲರಿಗೂ ಅಷ್ಟೇ, ಯಾವುದೇ ಆಕ್ಸಿಡೆಂಟ್ ಆಗಲಿ ಫಸ್ಟು ಉಸಿರಾಟ, ನೆಕ್ಸ್ಟ್ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು, ನೆಕ್ಸ್ಟ್ ಅವ್ರಿಗೆ ಆಹಾರ ಹೋಗ್ಬೇಕು ಸೇವನೆ. ಸೊ ಎಲ್ಲ ಇರೋದಿಲ್ಲೇ,
1: ಎಂಟ್ರಿ ಇಲ್ಲೇ
0: ಎಲ್ಲ ಅದೇ. ಮೂಗಿಂದ ಬ್ಲಾಕ್ ಆದ್ರೆ ಬಾಯಲ್ಲೂ ಉಸಿರಾಡ್ತೀರಾ? ಎರಡು ಇಲ್ಲ ಅಂದ್ರೆ
1: ನಿಜ ನಿಜ ನಿಜ.
0: ಸೊ ಅಲ್ಲಿ ನಮ್ದು ಮೇಜರ್ ರೋಲ್ ಬರುತ್ತೆ.
1: ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಸುಮ್ಮನೆ ಏನೋ ಫಸ್ಟ್ ಇಂದಾನೆ ಹಂಗೆ ಬೆಳೆದ್ ಬಿಟ್ಟಿರ್ತಾರೆ, ಸಣ್ಣವರಿದ್ದಾಗಲಿಂದ ಬೆಳೆದ್ ಬಿಟ್ಟಿರ್ತಾರೆ ಅವರು, ಅದ್ರ ಕಡೆ ಯೋಚನೆ ಮಾಡಲ್ಲ, ಸರಿಪಡಿಸಬೇಕು ಅಂತ ಅನ್ನೋದು. ಏನೋ ದುಡ್ಡಿದ್ದವರಾಗ್ಲಿ ಸರಿಪಡಿಸಿದ್ರೆ ಆಮೇಲೆ ಮಾಡಿಸಿದ್ರೆ ಆಯ್ತು ಅಂತ ಹೇಳಿ ಸೀಳು ತುಟ್ಟಿನೂ ಹಂಗೆ ಬಿಟ್ಬಿಟ್ಟಿರ್ತಾರೆ, ದೊಡ್ಡವರಾಗೋ ತನಕ ಹಂಗೆ ಬಿಟ್ಟಿರ್ತಾರೆ. ಯಾವುದೋ ಒಂದು ಹಂತದಲ್ಲಿ ಮಿಡ್ಲ್ ಬಂದಾಗ ಆ ಸಮಸ್ಯೆಯನ್ನ ಸುಲಭವಾಗಿ ಸರಿಪಡಿಸಕ ಸಾಧ್ಯವಾ? ಚಿಕ್ಕವರಿದ್ದಾಗ ಮಾಡಬಹುದು, ಅದನ್ನ ಬೇಗನೆ ಗುಣಪಡಿಸಿದ್ರೆ ಇನ್ನು ಚೆನ್ನಾಗಿ ಅಂತ ಹೇಳ್ತಿರ್ತಾವೆ.
0: ಈಗ ನಮ್ಮಲ್ಲೇ ಹೇಳಿಕೆ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಖಂಡಿತ ಬೇಗ ಬಂದಷ್ಟು ಬೇಗ ಅದನ್ನ ಸರಿಪಡಿಸೋಕೆ ಆಪ್ಷನ್ ಇರುತ್ತೆ. ಅದೇ ತುಂಬಾ ತಡವಾಗಿ ಬಂದಾಗ ಅದು ದೊಡ್ಡದಾದ ಪರಿಕ್ರಮ ಇದೆ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ತರ. ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಚಿಕ್ಕದಾಗಿ ಕರೆಕ್ಷನ್, ಆವತ್ತೇ ಬಂದಿದ್ರೆ ಚಿಕ್ಕದಾಗಿ ಆಗ್ಬಿಡ್ತಿತ್ತು, ಇವತ್ತು ತುಂಬಾ ವಿಳಂಬ ಮಾಡಿ ಬರೋದ್ರಿಂದ ಇದು ಜಾಸ್ತಿ ಅಂತ ಹೋಗಿ.
1: ಮೇಡಮ್, ಏನೋ ಗಾಯ ಆದಾಗ ತುಂಬಾ ದಿನಗಳ ತನಕ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದೆ, ಈಗ ನೀವು ಮುಖದ ಸೌಂದರ್ಯದ ಕಡೆ ಗಮನ ಕೊಡ್ಬೇಕು, ಅಲ್ಲಿ ಏನೇನೋ ಆ ಭಾಗ ಈ ಭಾಗದ್ದೆಲ್ಲ ಚರ್ಮಗಳನ್ನ ತಗೊಂಡ್ಬಂದು ಸರಿಪಡಿಸಬೇಕಾಗತ್ತೆ. ಅದೆಲ್ಲ ಆಸ್ ಇಟ್ ಈಸ್ ಇದ್ದಂಗೆ ಮನುಷ್ಯ ಹೇಗೆ ಕಾಣಿಸ್ಬೇಕಿತ್ತು ಹಾಗೆ ಕಾಣ್ತಾನ ಸರ್ಜರಿ ಆದ್ಮೇಲೆ?
0: ಖಂಡಿತ. ಈಗ ಚರ್ಮದ ಅಷ್ಟೇ ಅಲ್ಲ, ಮೂಳೆನೆ ನಾವು ಬೇರೆ ಮೂಳೆ ತೆಗ್ದು ಹಾಕ್ತಾ ಇದೀವಿ, ಅದು ವಿಕೃತೆನ ಸರಿ ಮಾಡ್ತಾ ಇದೀವಿ. ಇಷ್ಟೇ ಅಲ್ಲ ಸರ್, ಬಾಂಬ್ ಬ್ಲಾಸ್ಟ್ ಅಲ್ಲಿ ಆ ಪೋರ್ಷನ್ನೇ ಹೊರಟೋಗ್ಬಿಟ್ಟಿರುತ್ತೆ, ಅವಾಗ್ಲೂ ಕೂಡ ರಿಕನ್ಸ್ಟ್ರಕ್ಷನ್. ಈಗೆಲ್ಲ ತುಂಬಾನೇ 3D ಟೆಕ್ನಾಲಜಿಲಿ ಕೃತಕವಾಗೂ ಕೂಡ ಅದನ್ನ ಸರಿಪಡಿಸೋ ಆಪ್ಷನ್ ಇದೆ, ಮತ್ತೆ ಅವರ ಮುಖನ ಅದೇ ರೀತಿ ಮಾಡೋ ಅಂತ ಬಹಳ ಆಪ್ಷನ್ಸ್ ಇದೆ.
1: ನೋಡ್ಲಿಕ್ಕೆ ಎಲ್ಲವೂ ಸರಿನೇ ಕಾಣ್ತಿರ್ತಾರೆ, ಆದ್ರೂ ಸ್ವಲ್ಪ ಏನೋ ನಮ್ಗೆ ಇಲ್ಲಿ ಏನೋ ಸಮಸ್ಯೆ ಇದ್ದಂಗಿದೆ ಅಂತ ಹೇಳಿ ಕೆಲವು ಪೇಷಂಟ್ಸ್ ಬರ್ತಾರೆ. ಈ ಹಲ್ಲಿನ ಸಮಸ್ಯೆ ಇದ್ದವರೆಲ್ಲ ಬರ್ತಾರಲ್ಲ,
0: ಈಗ ಆ ವಿಷಯಕ್ಕೆ
1: ಸಣ್ಣ ಸಮಸ್ಯೆಗೆ ಪರಿಹಾರ ಬೇಕಾ?
0: ಸಣ್ಣ ಸಮಸ್ಯೆ ಅಂದ್ರೆ ಈಗ ನೀವು ನೋಡಿರ್ತೀರಾ ಕೃತಕ ದಂತ ಅಂದ್ರೆ ಹಿಂದೆ ಮುಂದೆ ಇರುತ್ತೆ ಹಲ್ಲುಗಳು, ವಕ್ರದಂತ, ಸಾರಿ ವಕ್ರದಂತ ಹಿಂದೆ ಮುಂದೆ ಇರುತ್ತೆ, ಆ ವಕ್ರದಂತನ ಕ್ಲಿಪ್ ಹಾಕಿ ಸರಿ ಮಾಡೋದು ನೋಡಿರ್ತೀರಾ. ಆದ್ರೆ ಒಬ್ಬರೊಬ್ಬರಿಗೆ ಈ ದೌಡೆನೆ ಉದ್ದ ಇರುತ್ತೆ, ಕೆಳಗಡೆ ದೌಡೆ ದೊಡ್ಡದಿರುತ್ತೆ, ಇಲ್ಲ ಕೆಳಗಡೆ ದೌಡೆ ಚಿಕ್ಕದಿರುತ್ತೆ. ಆ ದೌಡೆನ ಸರಿ ಮಾಡೋ ಅಂತದಕ್ಕೆ ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಕರಿತೀವಿ. ಇದನ್ನ ನಾವು ಬೆಳವಣಿಗೆ ಮುಗಿದ ನಂತರ ಅಂದ್ರೆ ಮೆಚುರಿಟಿ ಆಗ್ಬೇಕು, ಹೆಣ್ಮಕ್ಳಲ್ಲಿ 21 ವರ್ಷ, ಗಂಡ ಮಕ್ಕಳಲ್ಲಿ 23 ವರ್ಷ, ಹಾಗೆ ಅವರ ಬೆಳವಣಿಗೆ ಮುಗಿದ ನಂತರನೇ ಈ ಸರ್ಜರಿ ಮಾಡ್ಬೇಕಾಗುತ್ತೆ.
1: ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ರೆ ಸರಿ ಕಾಣಿಸುತ್ತಂತ ಅಲ್ಲಿಲ್ಲ, ಇಲ್ಲಿ ದೊಡ್ಡವರು ಬೇಕು,
0: ಇಲ್ಲಿ ಅದ ಆ ಹಂತದಲ್ಲಿ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಾವು ಸರ್ಜರಿ ಮಾಡಿದ್ಮೇಲೆ ಅದು ಇನ್ನೂ ಹೆಂಗೆಂಗೋ
1: ಬೆಳಿ,
0: ಬೆಳವಣಿಗೆ ನಿಂತ ಮೇಲೆ ಮಾಡ್ಬೇಕಿದೆ. ಇದನ್ನ ಆರ್ಥೋಗ್ನಾಟಿಕ್ ಸರ್ಜರಿ ಅಂತ. ಇನ್ನು ಹೇಳ್ಬೇಕಂದ್ರೆ ಈ ಕೋವಿಡ್

0: ಬಂದಿತ್ತಲ್ಲ, ಮೊದಲನೇ ಅಲೆಯಲ್ಲಿ ನಮಗೆ ಉಸಿರಾಟದ ತೊಂದರೆ ಅದೆಲ್ಲ ಇತ್ತು. ಎರಡನೇ ಅಲೆಯಲ್ಲಿ ನಾವು ಒಂದು ದೊಡ್ಡ ಆಘಾತವನ್ನು ಎದುರಿಸಿದ್ವಿ, ಅದನ್ನೇ ಬ್ಲ್ಯಾಕ್ ಫಂಗಸ್ ಅಂತ ಕೇಳಿರ್ತೀರ, ಮ್ಯೂಕರ್ ಮೈಕೋಸಿಸ್ ಅಂತ. ಈ ವಿಷಯವಾಗಿ ಮ್ಯೂಕರ್ ಮೈಕೋಸಿಸ್ನ ತುಂಬ ಸಾಲ್ವ್ ಮಾಡಿದ್ದು ಅಂದ್ರೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಪ್ರಮುಖವಾದ ಪಾತ್ರ ವಹಿಸಿದ್ದು. ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್
1: ಈ ದಿಶೆಯಲ್ಲಿ ನೀವು ತುಂಬಾನೇ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದೀರಿ ಅಂತ ಹೇಳಿ. ಕೊರೋನಾದಿಂದ ಆದಂತಹ ಈ ಬ್ಲ್ಯಾಕ್ ಫಂಗಸ್ ಅಂತ ಅನ್ನೋದನ್ನೆಲ್ಲ ಕೇಳಿದ್ವಿ ನಾವು. ಕೊನೆ ಕೊನೆ ಹಂತಕ್ಕೆಲ್ಲ ಹೋಗಿ ಬದುಕುಳಿದಂತವರಿದ್ದಾರೆ, ಅಂಥವರ ಒಂದು ಚಿಕಿತ್ಸೆಯಲ್ಲಿ ತಮ್ಮಂತಹ ವೈದ್ಯರ ಪಾಲು ಇದೆ ಅಂತ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಮೇಡಮ್, ಈ ಕೆಲಸಲ ಕಸಿ ಮಾಡ್ತೀವಿ, ಅದು ಅದರದ ಪ್ರಾಮುಖ್ಯತೆ ಇದರಲ್ಲಿ ಇದೆಯಾ? ಬೋನ್ ಕಸಿ ಮಾಡೋದು ಬೇರೆ ಭಾಗದಿಂದ ತಗೊಂಬಂದು ಹಾಕ್ತೀರಿ ಅಂತ ಹೇಳ್ತೀರಿ, ನಿಜ ಅದು ಬೆಳವಣಿಗೆ ಹಂತ ನಿಂತಿರ್ಬೇಕು. ಅವಾಗ ಈ ತರ ಒಂದು ಕಸಿಗೂ ಮತ್ತು ಈ ನಿಮ್ಮ ಬೇರೆ ಕಡೆಯಿಂದ ತಗೊಳ್ಳೋ ಬೋನ್ ಇದಕ್ಕೂ ಏನು
0: ಇದೆ ಸರ್? ಅದರಲ್ಲೂ ಇದೆ, ರೀಜನರೇಷನ್ ಅಂತ ಕರಿತೀವಿ, ಅದಕ್ಕೂ ಪ್ರಾಮುಖ್ಯತೆ ಇದೆ.
1: ಕೆಲವು ಸಲ ಬೇರೆ ಬೇರೆ ಯಾವುದೋ ಒಂದು ಸೋಂಕಿನಿಂದ, ಈಗ ಒಂದು ಇದೀಗ ತಾವು ಮಾತಾಡಿದ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆದಂಥದ್ದು ಬ್ಲ್ಯಾಕ್ ಫಂಗಸ್, ಇನ್ನು ಬೇರೆ ಯಾವ್ಯಾವ ಸೋಂಕಿನಿಂದ ಮುಖ ವಿಕಾರವಾಗಿ ಆಗೋ ಸಾಧ್ಯತೆ ಇರುತ್ತಾ, ಅಥವಾ ನಿಮ್ಮ ಒಂದು ಚಿಕಿತ್ಸೆ ಪ್ರಾಮುಖ್ಯತೆ ಅದರಲ್ಲಿ ಇರುತ್ತಾ?
0: ಮಮ್ಸ್ ಅಂತ ಕೇಳಿದಿರಲ್ಲ ಸರ್, ವೈರಲ್ ದೌಡೆ ಗಂಟು ಬರೋದು, ಅದು ಕೂಡ ವೈರಲ್ ಇನ್ಫೆಕ್ಷನ್, ಅದಕ್ಕೂ ಕೂಡ ಮ್ಯಾಕ್ಸಿಲೋಫೇಶಿಯಲ್ ಅವಕಾಶ ಬೇಕಾಗತ್ತೆ. ಬೆಲ್ಸ್ ಪ್ಯಾಲ್ಸಿ, ಅರ್ಧ ಫೇಸು ಅವ್ರಿಗೆ ಇದಿರಲ್ಲ, ಸ್ವಾಧೀನ ಇರಲ್ಲ, ಬೆಲ್ಸ್ ಪ್ಯಾಲ್ಸಿ ಅಂತ ಕರಿತೀವಿ, ಅದರಲ್ಲೂ ಮ್ಯಾಕ್ಸಿಲೋಫೇಶಿಯಲ್ ಪ್ರಾಮುಖ್ಯತೆವಾಗಿ ರೋಲ್ ಮಾಡ್ತಾರೆ.
1: ಈ ಸ್ಟ್ರೋಕ್ ಆಗಿರುತ್ತೆ ನೋಡಿ, ಸರಿಪಡಿಸಬಹುದಾ?
0: ಅದು ನ್ಯೂರೋ ಸರ್ಜನ್ ಬರುತ್ತೆ, ನ್ಯೂರಾಲಜಿಕ್ ಬರುತ್ತೆ. ಬೆಲ್ಸ್ ಪ್ಯಾಲ್ಸಿ ಅನ್ನೋದು ಡೆಂಟಲ್ ಮ್ಯಾಕ್ಸಿಲೋಫೇಶಿಯಲ್ ಬರುತ್ತೆ.
1: ಮಹಿಳೆಯರಲ್ಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ, ಪುರುಷರಲ್ಲಿ ಅದು ಏನೋ ಇದ್ದಂಗೆ ಇಲ್ಲಿ ಬಿಡುವಂತ ಹೇಳಿ ಒಂದು ಬಿಟ್ಟಾಕ್ತಾರೆ ಅವರು. ಹೇಗೆ ಏನಾದರೂ ವ್ಯತ್ಯಾಸಗಳಿದೆಯಾ, ಅಥವಾ ನಿಮ್ಮಲ್ಲಿ ಚಿಕಿತ್ಸೆಗೆ ಬರುವವರು ಈ ಎಲ್ಲ ಕೆಲವು ಕಾರಣಗಳಿಂದಾಗಿ ಇದು ಸರಿಪಡಿಸಬೇಕು, ಇದು ನಂದು ಏನೋ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಅವರಾಗೆ ಬರ್ತಾರೆ, ಅಥವಾ ನೀವು ಅವ್ರಿಗೆ ಹೇಳ್ತೀರಾ?
0: ಬರೀ ಲಕ್ಷಣ ಅಂತಾನೆ ಅಲ್ಲ ಸರ್, ಈಗ ಆರೋಗ್ಯ ದೃಷ್ಟಿಯಿಂದ ಈಗ ಸದ್ಯದಲ್ಲೇ ನನ್ನ ಕೊಲಿಗೊಬ್ರೆ ಅಲ್ಲೇ ಹ್ಯಾಂಡು ನೋವು ಬರ್ತಿದೆ ಅಂತ ರಿಪೀಟೆಡ್ ಆಗಿ 2-3 ಸಲ ECG ಮಾಡಿಸಿ ಏನೂ ಇಲ್ಲ ಏನೂ ಇಲ್ಲ ಅಂತ ಬಂದರು. ತಜ್ಞರೇ ಅವರು, ನನ್ನ ಜೊತೆ ವರ್ಕ್ ಮಾಡೋರೆ. ನಾನು ಒಂದು ಸಲ ನೋಡ್ತೀನಿ ಸರ್ ಹಲ್ಲು ಅಂತ ನೋಡಿದ್ರೆ, ಮೇಲ್ಗಡೆ ದೌಡೆಯಲ್ಲಿ ಒಂದು ಹಲ್ಲು ತುಂಬ ಹಾಳಾಗಿತ್ತು, ಇದರಿಂದನೇ ನಿಮಗೆ ಆ ನೋವು ಬರ್ತಿದೆ ಅಂತ ನಾನು ಹೇಳಿದ್ಮೇಲೆ, ಅವರ ಹಲ್ಲು ತೆಗೆಸಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಮಲ್ಲೇ ಗೊತ್ತಿರಲ್ಲ ಈ ತರ ಇರುತ್ತೆ ಈ ಸಮಸ್ಯೆ ಇಲ್ಲಿಂದಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವ್ರಿಗೆ, ಅದು ಏನೋ ಸಣ್ಣದಾಗೇನೋ ನೋವು ಅನ್ನೋ ತರ ಇದ್ರು, ಆದ್ರೆ ಅದು ರೇಡಿಯೇಟಿಂಗ್ ಆಗಿ. ಅದೇ ತರ ಇಂಪ್ಯಾಕ್ಟೆಡ್ ಟೂತ್, ವಿಸ್ಡಮ್ ಟೀತ್ ಕೇಳಿರ್ತೀರ, ಅದು ವಕ್ರವಾಗಿರುತ್ತೆ, ಅದನ್ನ ಎಷ್ಟೋ ಜನ ಕಿವಿ ನೋವು ಅಂತಾನೆ ಅಡ್ರೆಸ್ ಮಾಡ್ತಿರ್ತಾರೆ ಸುಮಾರು ವರ್ಷಗಳು. ಆಮೇಲೆ ಯಾವಾಗ್ಲೂ ಡೆಂಟಿಸ್ಟ್ ಹತ್ರ ಬಂದಾಗ ಇಲ್ಲ ಇದು ಇದ್ರಿಂದ ಅಂತ ಗೊತ್ತಾಗಿ ಏನಾಗುತ್ತೆ ಅಂದ್ರೆ, ಯಾವುದೇ ಸಮಸ್ಯೆ ಅದು ಅಲ್ಲೇ ಇರಲ್ಲ, ಅದು ರೇಡಿಯೇಟ್ ಆಗ್ತಿರುತ್ತೆ, ಅಂದ್ರೆ ಅಲ್ಲಿಂದ ಅದು ಇನ್ನೊಂದ್ ಕಡೆಗೆ ನೋವು ಕಾಣಿಸ್ಕೊಂತಿರತ್ತೆ. ಆತರ ತಜ್ಞತೆಯಲ್ಲಿ ಬೇಕಾಗತ್ತೆ.
1: ಉಳಿದಂತೆ ಈ ತಲೆನೋವು ಏನಾರ ಬರುತ್ತಾ?
0: ಖಂಡಿತ ಬರುತ್ತೆ ಸರ್.
1: ಸೊ ಈಗ
0: ಕಿವಿ ನೋವು, ಕಣ್ಣು ತಲೆನೋವು, ಕುತ್ತಿಗೆ ನೋವು ಈ ತರ ಕಾಣಿಸ್ಕೊಳ್ಳುತ್ತದ್ದು. ನೀವು ಒಂದ್ಸಲ ಮ್ಯಾಕ್ಸಿಲೋಫೇಶಿಯನ್ ಕಾಣಬೇಕಾಗತ್ತೆ, ಡೆಂಟಿಸ್ಟ್ ಕಾಣಬೇಕಾಗತ್ತೆ.
1: ಈಗ ಕುತ್ತಿಗೆಯವರ ಸಮಸ್ಯೆ ಏನಿರ್ತದೆ ಮೇಡಮ್, ಸಾಮಾನ್ಯ ಅವರದ್ದು ಏನು ಪ್ರಾಬ್ಲಮ್ ಇರುತ್ತೆ? ಇನ್ನು ಬೇರೆ ಬೇರೆ ಸಮಸ್ಯೆಗೆ ಕುತ್ತಿಗೆ ಚೆಕ್ ಮಾಡಬಹುದು ನೀವು, ನಿಜ. ಆದ್ರೆ ಏನೇನ್ ಇರುತ್ತೆ?
0: ಸಲೈವರಿ ಗ್ಲಾಂಡ್ಸ್ ಅಂತ ಇರುತ್ತಲ್ಲ ಸರ್, ಈಗ ನಮ್ಮ ಬಾಯಲ್ಲಿ ಎಂಜಲ್ ಬರೋದಕ್ಕೆ ಗ್ಲಾಂಡ್ಸ್ ಅಂತ ಇರುತ್ತೆ, ಆ ಗ್ಲಾಂಡ್ಸ್ ಅಲ್ಲಿ ಡಕ್ಟ್ ಬ್ಲಾಕ್ ಆಗಿರೋದಿರುತ್ತೆ, ಅಥವಾ ಗ್ಲಾಂಡೇ ಸ್ವೆಲ್ಲಿಂಗ್ ಬಂದಿರುತ್ತೆ, ಅಥವಾ ಗ್ಲಾಂಡ್ ಇನ್ಫೆಕ್ಟ್ ಆಗಿರೋ ಚಾನ್ಸ್ ಇರುತ್ತೆ. ಈ ತರದ್ದು ಕೂಡ ಗಂಟ್ಲುಗೆ ಬರುತ್ತೆ. ಆಮೇಲೆ ಲಿಂಫ್ ನೋಡ್ಸ್ ಅಂತ ಕರಿತೀವಿ, ಎಷ್ಟೊಂದ್ ಸಲ ಈ ಕ್ಯಾನ್ಸರ್ ಲಿಂಫ್ ನೋಡ್ಸ್ ಆಗಿ ಕಾಣ್ಕೊಳ್ಳುತ್ತೆ. ಈ ತರ ಎಲ್ಲ ಕುತ್ತಿಗೆಗೂ ಸಂಬಂಧ ಬರುತ್ತೆ.
1: ಹಾರ್ಮೋನಲ್ ಕೆಲವು ಸಮಸ್ಯೆಗಳಿಂದ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ?
0: ಇದೆ, ಹಾರ್ಮೋನಲ್ಲೂ ಸಮಸ್ಯೆ ಆಗುತ್ತೆ.
1: ಥೈರಾಯ್ಡ್ ಸಮಸ್ಯೆಗಳಿಂದ
0: ಹಾರ್ಮೋನ್ ಥೈರಾಯ್ಡ್ ಅಂತ ಹೇಳಿದ್ರೆ, ನೀವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಒಸಡುಗಳು ಸ್ವೆಲ್ಲಿಂಗ್ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಡಯಾಬಿಟಿಕ್ ಪೇಷೆಂಟ್ನ ತುಂಬಾ ಜನ ಈ ಇದನ್ನ ಕಂಡುಹಿಡಿಯೋದು ಡೆಂಟಿಸ್ಟ್ ಆಗಿರ್ತಾರೆ, ಯಾಕೆಂದ್ರೆ ಆ ಲಕ್ಷಣಗಳನ್ನ ನೋಡಿದ ತಕ್ಷಣ ಇವರಿಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಗುತ್ತೆ.
1: ಓಕೆ ಓಕೆ. ಅವ್ರು ಅದನ್ನ ನೋಡಿದಾಗ ಅಂದ್ರೆ, ಈಗ ಒಂದು ಚಿಕಿತ್ಸೆಯನ್ನೇ ಮಾಡ್ಬೇಕಂತಂದಾಗ ಒಂದು ಇಂತಿಷ್ಟು ತಂಡ, ಯಾವ್ದೋ ಒಂದು ಸರ್ಜರಿ ಮಾಡ್ಬೇಕಂದಾಗ ಸುಮಾರು ಎಲ್ಲ ವೈದ್ಯರು ಇರ್ತೀರಿ ನೀವು, ಅನಸ್ತೇಶಿಯ ಡಾಕ್ಟರ್ ಇರ್ತಾರೆ, ಬೇರೆಯವರು ಇರ್ತಾರೆ, ಮಕ್ಕಳ ತಜ್ಞರು ಇರ್ಬೋದು, ಇನ್ನಿತರ ಎಲ್ಲ ಅಲ್ಲಿ ತಜ್ಞರು ಅಲ್ಲಿ ಸೇರ್ಕೊಂಡಿರ್ತೀರಿ ನೀವು. ಹಾಗೆ ಈ ಒಂದು ಚಿಕಿತ್ಸೆನಲ್ಲಿ ಯಾವ ಯಾವ ವೈದ್ಯರ ಸಹಕಾರ ಬೇಕಾಗಬಹುದು ನಿಮ್ಗೆ, ಅದ್ರ ಬಗ್ಗೆ ಹೇಳಿ
0: ಸರ್. ಯಾವುದೇ ಇದು ಮುಖಕ್ಕೆ ಸಂಬಂಧಪಟ್ಟಿರೋದ್ರಿಂದ, ಫಾರ್ ನೀವು ಹೇಳ್ದಂಗೆ ಬ್ಲ್ಯಾಕ್ ಫಂಗಸ್ ಟೈಮಲ್ಲಿ ಅದು ಮುಖ ಫುಲ್ ವಿಕಾರ, ಫಸ್ಟ್ ಅನಸ್ಥೆಟಿಸ್ಟ್ ಬೇಕಾಗ್ತಾರೆ.

0: ಅನಸ್ಥಿಶ್ಯಾನೇ ಚಾಲೆಂಜ್ ಆಗಿರುತ್ತೆ, ಯಾಕೆಂದ್ರೆ ಮೂಗು ಬಾಯಿ ಎಲ್ಲ ಇನ್ವಾಲ್ವ್ ಆಗಿತ್ತು, ಅದೊಂದು ಅನಸ್ಥಿಶ್ಯಾ. ನೆಕ್ಸ್ಟ್ ENT ಸರ್ಜನ್ ಬೇಕಾಗ್ತಾರೆ, ಕಣ್ಣಿನ ಡಾಕ್ಟರ್ ಬೇಕಾಗ್ತಾರೆ, ಮ್ಯಾಕ್ಸಿಲೋಫೇಷಿಯಲ್ ನಾವು ದೌಡೆಗೆ ಬೇಕಾಗ್ತೀವಿ, ನೆಕ್ಸ್ಟ್ ನ್ಯೂರೋ ಸರ್ಜನ್ ಬೇಕಾಗ್ತಾರೆ. ಅದು ಜಾಸ್ತಿ ಬಂದಿದೆ ಮೇಲ್ಗಡೆ ದೌಡೆಗೆ, ಬ್ಲ್ಯಾಕ್ ಫಂಗಸ್ ಬಂದಿದ್ದು ಮೇಲ್ಗಡೆ ದೌಡೆಗೆ. ಸೊ ಮೇಲ್ಗಡೆ ದೌಡೆನೆ ಇಲ್ಲ ಅಂದ್ರೆ ಬಾಯಿ ಮೂಗು ಕನೆಕ್ಷನ್ ಇಲ್ದಂಗೆ ಆಗ್ಬಿಡ್ತು. ಆ ಪೇಷಂಟ್ಸ್ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಅವ್ರ ನೋವು ಅವ್ರು ಬಾಯಿ ಬಿಟ್ಟು ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ, ಒಂದ್ ಆ ಅಗಳು ಅನ್ನ ಇರ್ಲಿ ನೀರು ಕುಡಿಯಕ್ ಆಗದೆ ಇರೋ ಪರಿಸ್ಥಿತಿ ಆತರ. ಇದು ನೀವ್ ಹೇಳ್ದಾಗೆ ಮಲ್ಟಿ ಸ್ಪೆಷಾಲಿಟಿ, ಎಲ್ಲಾ ತಜ್ಞರು ಸೇರಿ ಅವಾಗ ಸರ್ಜರಿ ಮಾಡಬೇಕಾಗಿತ್ತು.
1: ಈಗ ಇದೇ ಈ ರೀತಿಯಾದ ಇಂಥದ್ದೇ ಒಂದು ಘಟನೆಗಳನ್ನ ತಾವು ಹೇಳಬಹುದಾ, ಅಥವಾ ಇನ್ನು ಬೇರೆ ಏನಾದರೂ ವಿಶೇಷವಾದಂತಹ ಘಟನೆ ಇದೆ ತಾವು ಈ ಚಿಕಿತ್ಸೆನಲ್ಲಿ ಬಹಳ ಒಂದು ಸವಾಲಿನ ಒಂದು ಕೆಲಸವನ್ನು ನಾವು ಮಾಡಬೇಕಾಯಿತು ಅಂತ ಹೇಳಿ ನೆನಪು ಮಾಡ್ಕೊಳ್ಳೋದಾದ್ರೆ?
0: ನೆನಪು ಮಾಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೊಂಡು ಕಣ್ಣು ತುಂಬಿ ಅಥವಾ ಮನಸ್ಸು ತುಂಬಿ ಅಳು ಬರುವಂತ ಪರಿಸ್ಥಿತಿ ಅಂದ್ರೆ, ನಾವು ಈ ಬ್ಲ್ಯಾಕ್ ಫಂಗಸ್ ಅಲ್ಲಿ ಸುಮಾರು, ನಾನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವಾಗ ತಜ್ಞರಾಗಿದ್ದೆ, ಸುಮಾರು 1,000 ಪೇಷಂಟ್ಸ್ ಅಡ್ಮಿಟ್ ಆಗಿದ್ರು, ನಾವು 500 ಜಾಸ್ತಿ ಸರ್ಜರಿಗಳು ಮಾಡಿದ್ವಿ. ಈ ಸರ್ಜರಿ ಆಯ್ತು, ಜೀವ ಉಳಿಸ್ಬಿಟ್ವಿ, ಆದ್ರೆ ನೆಕ್ಸ್ಟ್ ಚಾಲೆಂಜ್ ನಮಗೆ ಏನಿತ್ತು ಅಂದ್ರೆ, ಅವರು ಮೂಗು ಬಾಯಿ ಎರಡು ಮಧ್ಯ ದೌಡೆ ತೆಗೆದ್ವಲ್ಲ, ಎಲ್ಲರಿಗೂ ಪೈಪ್ ಹಾಕಿ ಬಿಟ್ಟಿದ್ವಿ ಸರ್. ಎಲ್ಲರ ಬಾಯಲ್ಲೂ ಒಂದೊಂದು ಪೈಪ್, ಆ ಪೈಪಿಂದಾನೆ ನೀರು, ಪೈಪಿಂದಾನೆ ಗಂಜಿ, ಎಷ್ಟು ದಿನ ಇರಕ್ಕಾಗುತ್ತೆ ಮನುಷ್ಯ ಈ ಪರಿಸ್ಥಿತಿಲಿ? ನಾವು ಇಂಡಿಯನ್ ಪ್ರಾಸ್ಟೋಡಾಂಟಿಕ್ ಸೊಸೈಟಿ, ಅದು ಕೂಡ ದಂತದಲ್ಲಿ ಒಂದು ವಿಭಾಗ, ನಾವು ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ಅಸೋಸಿಯೇಷನ್ ಜೊತೆ ಆ ಅಸೋಸಿಯೇಷನ್ ಸೇರಿಕೊಂಡು ಕೃತಕ ದಂತ ಒಂದು ಮಾಡಿದ್ವಿ. ಆ ಪೇಷಂಟ್ ಒಬ್ಬರೊಬ್ಬರಿಗೂ ಟ್ಯೂಬ್ ತೆಗೆದು ಆ ಪೇಷಂಟ್ಗಳು, ಮೇಡಮ್ ನಿಮ್ ಕೈಯಿಂದಾನೆ ನಾನು ಮೊದಲನೇ ಗುಟುಕು ನೀರು ಕುಡಿಬೇಕು ಅಂದಾಗ ಆ ಕ್ಷಣ ಇದೆಯಲ್ಲ ಸರ್, ಅದ್ ನೆನೆಸ್ಕೊಂಡ್ರೆ ನಿಜವಾಗ್ಲು, ಯಾಕೆಂದ್ರೆ ಬಾಯಿಂದ ನಾವು ದಿನನಿತ್ಯ ನಮಗೆ ಅದ್ರ ಇದಿರಲ್ಲ, ಆ ಟ್ಯೂಬ್ ತೆಗ್ದಿ ನಿಮ್ ಕೈಯಲ್ಲೇ ನೀರು ಕುಡಿಬೇಕು ಮೇಡಮ್ ಅಂದ್ರಲ್ಲ, ಅದು
1: ಅದೇ ಸಾಕ್ಷಾತ್ ದೇವರೇ ನಮ್ಮ ಮುಂದೆ ನಿಂತಿದ್ದಾರೆ. ಯಾಕಂದ್ರೆ ಅವರಿಂದನೇ ಬದುಕಿರ್ತೀವಿ, ವಿಶೇಷವಾಗಿ ಬ್ಲ್ಯಾಕ್ ಫಂಗಸ್ ಇಂದ ಬದುಕು ಬಂದವ್ರದ್ದು ಕಥೆಗಳು ಹಾಗೆ ಇವೆ. ನಾವು ಬದುಕಿ ಬಂದಿದ್ದೇ ದೊಡ್ಡ ಪ್ರವಾಡ, ವೈದ್ಯರು ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಸ್ಮರಿಸ್ಕೋತಾರೆ ಅವರು. ಹಾಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ವೈದ್ಯರಾದವರು ನಾವು ಚಿಕಿತ್ಸೆಗೆ ಅಷ್ಟೇ ಸೀಮಿತ ಅಂತ ಹೇಳೋಂಗಿಲ್ಲ, ಎಲ್ಲರಿಗೂ ಕೂಡ ಹೃದಯ ಇರುತ್ತೆ, ಮನಸ್ಸಿರುತ್ತೆ, ಎಲ್ಲರಿಗೂ ಕೂಡ ಭಾವನೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನಾವು ಸ್ಪಂದಿಸ್ತೀವಿ. ಅವರು ಕೂಡ ಅವರಂತೂ ವೈದ್ಯರು ಅವರೇ ದೇವರು ನಮಗೆ ಅಂತ ಸಂಪೂರ್ಣವಾಗಿ ನಂಬಿರ್ತಾರೆ, ಮತ್ತು ಎಲ್ಲ ಭಾರ ಅವ್ರ ಮೇಲೆ ಹಾಕಿರ್ತಾರೆ. ಬಂದವರು ಕೂಡ ವೈದ್ಯರೇ ನೀವು ಹೇಗಾದರೂ ಮಾಡಿ ಪ್ರಾಣ ಉಳಿಸಿ, ಹೇಗಾದರೂ ಮಾಡಿ ಚಿಕಿತ್ಸೆ ಮಾಡಿ ಸರಿ ಮಾಡಿಸಿ ಅಂತಲೇ ಹೇಳ್ತಿರ್ತಾರೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ವೈದ್ಯಕೀಯ ಚಿಕಿತ್ಸೆ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮಗೆ, ಮತ್ತು ನಿರ್ಲಕ್ಷ್ಯ ಮಾಡಿರ್ತೀವಿ. ದೊಡ್ಡ ದೊಡ್ಡ ಊರಿಗೆ ಅಲ್ಲೆಲ್ಲಿ ಇಷ್ಟು ದೂರ ಹೋಗಿ ಏನು ಚಿಕಿತ್ಸೆ ಮಾಡ್ಕೋಬೇಕು, ನಮಗೇನು ಪರವಾಗಿಲ್ಲ ಇರಲಿ ಬಿಡು ಅಂತಂಥೇಳಿ ತಾತ್ಸಾರ ಮಾಡೋದು ಕೂಡ ಇರುತ್ತೆ. ಈಗ ಡಾಕ್ಟ್ರೇ, ಇವೆಲ್ಲವೂ ಕೂಡ ಏನು ಬಂದದ್ದಾಗ ಅಪಘಾತಗಳನ್ನು ತಪ್ಪಿಸಬಾರ್ದು, ನಾವು ಎಚ್ಚರದಿಂದ ಇರಬೇಕು ಅಂತೆಲ್ಲ ಹೇಳ್ತೀವಿ, ನಿಜ. ಆದರೆ ಏನೋ ಆಗ್ಬಿಡುತ್ತೆ ಘಟನೆ, ಅದನ್ನು ಬಿಟ್ಬಿಡೋಣ. ನಾವು ಏನು ಮುಂಜಾಗ್ರತೆಯನ್ನು ತಗೋಬಹುದು ಈ ರೀತಿಯಾದಂತಹ ವಿಕಾರಗಳಿಂದ ದೂರ ಇರಕ್ಕೆ, ತಪ್ಪಿಸಕ್ಕೆ ಏನೇನು ಸಾಧ್ಯತೆಗಳಿವೆ ಅಂತ?
0: ಸಾಧ್ಯತೆ ಅಂದ್ರೆ ನೀವು ಹೇಳ್ದಂಗೆ ಹೆಲ್ಮೆಟ್ ಧರಿಸೋದು, ಪಾನ್ ಬಿಡ ತಗೊಳ್ದೆ ಇರೋದು, ಈ ತರ ಎಲ್ಲ ಇದೆ. ಅದ್ರ ಜೊತೆಗೆ ನಾನು ಏನ್ ಮಾಹಿತಿ ಕೊಡ್ಬೇಕಂತೀನಿ ಅಂದ್ರೆ, ಎಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲೂ ಈಗ ತಜ್ಞ ತರ ಇದೆ. ಎಲ್ಲ ಈಗ ಹಳ್ಳಿ ಅಂತ ಅಂದ್ರೆ ಎಲ್ಲದೂ ಒಂದು ಜಿಲ್ಲಾ ಆಸ್ಪತ್ರೆಗಳ ಹತ್ರ ಇದ್ದೇ ಇರ್ತಾರೆ. ಸೊ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಗಳು ದೊರೆಯುತ್ತೆ, ನೀವು ಅಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಲ್ಲಿ ತಲುಪಬೇಕು, ಆ ಚಿಕಿತ್ಸೆ ತಗೋಬೇಕು, ಜಾಸ್ತಿ ತೊಂದರೆ ಆಗದನ್ನ ತಡೆ ಮಾಡಬಹುದು ಅಂತ
1: ಮಾಡಬಹುದು. ಇಂತಹ ಊರುಗಳಲ್ಲೇ, ಬೆಂಗಳೂರಂತ ಊರಲ್ಲೇ ಈ ರೀತಿಯಾದಂತಹ ಚಿಕಿತ್ಸೆ ಇದೆಯಾ, ಅಥವಾ ಬೇರೆ ಎಲ್ಲಾ ಜಿಲ್ಲಾ ಸ್ಥಳಗಳಲ್ಲಿ ಇದೆಯಾ? ತಾವು ಹೇಳದಂಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಸೌಲಭ್ಯಗಳು ಇವೆ ಅಂತಂದಾಗ, ಈ ಮುಖ ದವಡೆ ದಂತ ಚಿಕಿತ್ಸೆನಲ್ಲಿ ಈ ರೀತಿಯಾಗಿ ತಜ್ಞ ವೈದ್ಯರು ಕೂಡ ಎಲ್ಲ ಕಡೆ ಸಿಗ್ತಾರಾ, ಹೇಗೆ ನಿಮ್ಮ?
0: ಹೌದು ಸರ್, ನಾನೇ 25 ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ. ನಾನು ಪ್ರಮುಖ ಆಸ್ಪತ್ರೆಗಳಲ್ಲಿ ಮಾಡಿದ್ದೀನಿ, ಯಲಂಕ ಜನರಲ್ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ, ಬೌರಿಂಗ್ ಆ್ಯಂಡ್ ಲೇಡಿ ಕಜನ್ ಅಲ್ಲಿ ಮಾಡಿದ್ದೀನಿ. ಇದೇ ರೀತಿ ನನ್ನ ಜೊತೆಗಾರರು ಕೂಡ ರಾಯಚೂರಿಂದ ಮೈಸೂರವರೆಗೂ, ಚಾಮರಾಜನಗರದಿಂದ ಎಲ್ಲ ಜಿಲ್ಲೆಗಳಲ್ಲೂ 40 ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ತಮ್ಮ ಸೇವೆಯನ್ನ ಸತತವಾಗಿ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಸಂತೋಷ. ಕೆಲವೊಂದನ್ನ ನೀವು ವಿವರಣೆ ಮಾಡೋ ರೀತಿ ನೋಡಿದ್ರೆ ಬೆಂಗಳೂರಂತ ಊರಿಗೆ ಬರ್ಬೇಕೇನೋ ಅಂತ ಅನಿಸ್ತದೆ ನಮಗೆ. ಆದ್ರೆ ಎಲ್ಲವೂ ಕೂಡ ಸಾಧ್ಯವಿದೆ, ಎಲ್ಲಾ ಕಡೆಯೂ ಕೂಡ ತಜ್ಞ ವೈದ್ಯರು ಇದ್ದಾರೆ, ಮತ್ತೆ ಎಲ್ಲಾ ಭಾಗದಲ್ಲಿ ಇದ್ದಂತಹ

0: ತಮಗೆ ಇದ್ದಂತಹ ಸಮಸ್ಯೆಗಳನ್ನು ಅವರು ಸುಲಭವಾಗಿ ಪರಿಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ವೈದ್ಯರನ್ನು ಕಾಣಬೇಕು. ತಾವು ತಾವೇ ಏನಾದರೂ ಒಂದು ಮಾಡಲಿಕ್ಕೆ ಹೋಗಬಾರ್ದು. ಏನೋ ಕೆಲವೊಬ್ಬರು ಏನಂದರೆ ಸ್ವಂತ ಚಿಕಿತ್ಸೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ.
1: ಮುಂಚೆ ವೈದ್ಯರು ಅಂದರೆ ನಮಗೆ ಜ್ವರದಿಂದ ಹಿಡಿದು ಮೈಕೈ ನೋವಿಂದ ಹಿಡಿದು ಡೆಲಿವರಿವರೆಗೂ ಒಬ್ಬರೇ ತಜ್ಞರು ಇರ್ತಿದ್ರು. ಆ ಥರ ಇದ್ದಿದ್ದ ಕಾಲ ಇತ್ತು. ಈಗ ಅದೇ ರೀತಿ ಇದನ್ನು ಕೂಡ ಮ್ಯಾಕ್ಸಿಲೋಫೇಶಿಯಲ್ ಅಂದರೆ ಮುಖ ಮತ್ತು ದೌಡೆ ಅನ್ನೋದನ್ನು ಕೂಡ ರೆಕಗ್ನೈಸ್ ಆಗಕ್ಕೆ ಅಥವಾ ಅದ್ರ ತಜ್ಞತೆನ ಅದು ಪಡ್ಕೊಳ್ಳಕ್ಕೆ ಸಮಯ ಬೇಕು. ಬೇರೆ ಹೊರ ದೇಶಗಳಲ್ಲಿ ಆಗಲೇ ಅದು ಬಹಳ ಪ್ರಾಮುಖ್ಯವಾಗಿ ಆಗಿದೆ, ಆದರೆ ನಮ್ಮ ದೇಶದಲ್ಲಿ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಇಲ್ಲ. ಈಗ ನೆಗಡಿ ಅಂದ್ರೆ ಈಗ ಎನ್ ಟಿ ಹತ್ರ ಹೋಗ್ಬೇಕು ಅಂತ ಗೊತ್ತು, ಕಾಲು ನೋವು ಅಂದ್ರೆ ಆರ್ಥೋಪಿಡಿಕ್ ಅಂತ ಗೊತ್ತು. ಆಗ ಅವಾಗ ಇರ್ಲಿಲ್ಲ ಸರ್, ಅವಾಗ ನಾ ಮಕ್ಕಳಿದ್ದಾಗಳು ಎಲ್ಲರದಕ್ಕೂ ಒಂದೇ ವೈದ್ಯ. ಈಗ ಡೆಂಟಲ್ ಅಂದ್ರೆ ಅದರಲ್ಲೂ ತಜ್ಞತೆಗಳಿದೆ ಅನ್ನೋದನ್ನ ಜನಕ್ಕೆ
0: ಪರಿಹರಿಸಿಕೊಟ್ಟಂಗಾಯ್ತಲ್ಲ. ಬಹಳ ಒಂದು ಒಳ್ಳೆಯ ವಿಚಾರವನ್ನ ತಾವು ತಿಳಿಸಿದ್ದೀರಿ. ವಿಶೇಷವಾಗಿ ಈ ಮುಖ ದವಡೆ ಮತ್ತು ಒಟ್ಟು ನಮ್ಮ ಮುಖದ ಸೌಂದರ್ಯ, ಸೀಳು ತುಟಿ ಆಗಿರ್ಬೋದು, ಕುತ್ತಿಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು, ಎಲ್ಲವನ್ನು ಕೂಡ ಸರಿಪಡಿಸೋಕ್ಕೆ ಸಾಧ್ಯವಿದೆ ಅಂಥೇಳಿ ತಮ್ಮ ಜೊತೆಗಿನ ಒಂದು ಮಾತುಕತೆಯಲ್ಲಿ ನಮಗೆ ತಿಳಿದು ಮೇಡಮ್. ಈ ಮಾಹಿತಿ ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಇದೇ ಮೇ 16ರಂದು ಶನಿವಾರ 5:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕುಡಲೂರು ಶ್ರೀ ವಿಕ್ರಮ್ ಸಾಯಿ ಪ್ರಸಾದ್ ಅವರ ಹಾಡುಗಾರಿಕೆ ನಡೆಯಲಿದೆ. ವಯಲಿನ್ ವಿದ್ವಾನ್ ಪರೂರು ಶ್ರೀ ಎಂಎ ಕೃಷ್ಣಸ್ವಾಮಿ, ಮೃದಂಗ ವಿದ್ವಾನ್ ನೆವೇಲಿ ಶ್ರೀಸ್ಕಂದ ಸುಬ್ರಹ್ಮಣ್ಯಂ, ಘಟ ವಿದ್ವಾನ್ ಕುಡಲೂರು ಶ್ರೀ ಎಸ್ಎಸ್ ರಮೇಶ್. ಹಾಗೆ ಸಂಗೀತ ನೃತ್ಯ ವೈಭವ ಮೇ 2023 ಮೇ ಶನಿವಾರ ಸಂಜೆ 5:30 ಕುಮಾರಿ ವಿದ್ಯಾಶ್ರೀ ಎಂವಿ ಅವರ ಹಾಡುಗಾರಿಕೆ, ವಯಲಿನ್ ಶ್ರೀ ವಲ್ಲಭ ರಮಾಣಿ, ಮೃದಂಗ ಶ್ರೀ ಜೆ ವಿಶ್ವನಾಥ್. ಶ್ರೀ ಕೆಸಿಕೆ ರಾಜಸ್ಮಾರಕ ಸಂಗೀತ ಕಾರ್ಯಕ್ರಮ 13 ಜೂನ್ ಶನಿವಾರ ಸಂಜೆ 5:30 ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯಲಿನ್ ವಿದ್ವಾನ್ ಶ್ರೀ ತಿರುಚರೈ ಕಾರ್ತಿಕ್, ಮೃದಂಗ ವಿದ್ವಾನ್ ಶ್ರೀ ಎಸ್ಜೆ ಅರ್ಜುನ್ ಗಣೇಶ್, ಘಟಂ ವಿದ್ವಾನ್ ಶ್ರೀ ಶಮಿತ್ ಗೌಡ, ಗಾಯನ ವಿದ್ವಾನ್ ಶ್ರೀ ಸಾಯಿ ವಿಘ್ನೇಶ್. ಸಂಗೀತ ನೃತ್ಯ ವೈಭವ ಜೂನ್ 2026 ಇದೇ 20ನೇ ಜೂನ್ 2026 ಶನಿವಾರ ಸಂಜೆ 5:30 ಕರ್ನಾಟಕ ಗಾಯನದಲ್ಲಿ ಶ್ರೀಮತಿ ಕೃತಿಕಾ ರಾಮನಾಥನ್ ಮತ್ತು ತಂಡದವರಿಂದ. 25ನೇ ಜುಲೈ ಶನಿವಾರ ಸಂಜೆ 5:30 ಕೇಳಿ ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯಲಿನ್ ವಿದುಷಿ ಕುಮಾರ್, ಸಿವಿ ಶ್ರುತಿ, ಮೃದಂಗ ವಿದ್ವಾನ್ ಶ್ರೀ ಬಿಎಸ್ ಪ್ರಶಾಂತ್, ಘಟಂ ವಿದ್ವಾನ್ ಶ್ರೀ ಎಸ್ಎನ್ ನಾರಾಯಣಮೂರ್ತಿ, ಗಾಯನ ವಿದುಷಿ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದುಷಿ ಶ್ರೀಮತಿ ಇಂದು ನಾಗರಾಜ್ ಅವರಿಂದ. ಸ್ಥಳ ಇಂದಿರಾನಗರ ಸಂಗೀತ ಸಭಾ, ಪುರಂದರ ಭವನ, 8ನೇ ಮುಖ್ಯರಸ್ತೆ, ಹೆಚ್ಎಲ್ 2ನೇ ಹಂತ, ಬೆಂಗಳೂರು. 5600008, ದೂರವಾಣಿ ಸಂಖ್ಯೆ 9901 98 04 04. ಪ್ರಕಟಣೆ ಕೇಳಿದಿರಿ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯ್ತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಒಂದು ಕೇಳಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜುಲ್ಮಿ ಚಿತ್ರದ ಹಾಡು ಕುಮಾರ್ ಸಾನು ಹಾಗೂ ಆಶಾ ಭೋಸ್ಲೆಯವರ ಸ್ವರದಲ್ಲಿ, ಗೀತರಚನೆ ಗುಲ್ಷನ್ ಭವಾರ, ಸಂಗೀತ ಸಂಯೋಜನೆ ದಿಲೀಪ್ ಸೇನ್ ಹಾಗೂ ಸಮೀರ್ ಸೇನ್.

0: ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ 6:30 ಚಿಂತನ ಡಾಕ್ಟರ್ ರನ್ಸಾಂದರ್ಗ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:30 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:45 ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರ ನಾರಾಯಣ. 7:15 ಎಂಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:30 ಆಕಾಶ ಬುಟ್ಟೆ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಗಾನಗಂಗೆ, 10:30 ಸುನರೆಪಲ್, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರದಲ್ಲಿ ಶಾರದ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. 1:00 ಪ್ರಗತಿಪಥ ಪ್ರಧಾನಮಂತ್ರಿ ಕುಸುಮ್ ಯೋಜನೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಿರಿಗಂಧ. 9:15 ಎಂ ಪ್ರಭಾಕರ್ ಆಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾ ವಾದನ ಕೇಳುವಿರಿ. 10:30 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ 11:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. Prime Minister Narendra Modi has said that under India's chairmanship this year, BRICS will work together to strengthen multilateralism, promote sustainable development, enhance economic resilience, and build a more inclusive world order. Interacting with foreign ministers and heads of delegation of BRICS countries who called on Mr. Modi in New Delhi today, Mr. Modi said BRICS has emerged as an important platform for advancing cooperation among emerging economies and giving voice to the aspirations of the Global South. The meetings took place on the sidelines of the BRICS foreign ministers meeting, which is being held in New Delhi. Earlier, in his opening remarks at the BRICS Foreign Ministers meeting, External Affairs Minister Dr. S. Jaishankar said that peace and security remain central to the global order.
2: Our discussions must advance sustainable development while upholding principles of equity and common but differentiated responsibilities. Technological advancements are reshaping the global landscape. It can be leveraged for good governance and inclusive growth. Peace and security remain central to the global order. Recent conflicts only underline the importance of dialogue and diplomacy. There is also a deeply shared interest in strengthening cooperation against terrorism.
1: The theme of the event is Building for Resilience, Innovation, Cooperation and Sustainability. It draws inspiration from Prime Minister Narendra Modi's Humanity First and People-Centric Vision for BRICS. In this session themed on BRICS at 20, External Affairs Minister Dr. S. Jaishankar highlighted that BRICS has expanded its agenda and membership in response to changing global realities while remaining focused on people-centric development and practical cooperation. The minister said BRICS is strong because it is independent and includes diverse countries. He said the group supports change and reforms, reflects a multipolar world, help countries reduce the risks by expanding partnerships, and believes in mutual respect and equal rights for all nations. Prime Minister Narendra Modi will arrive in United Arab Emirates capital Abu Dhabi tomorrow on the first leg of his 5-day

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:02:20. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಶ್ರೋತೃ